ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:23. ಇಂದಿನ ಪಂಚಾಂಗ: ಶಕವರ್ಷ 1948, ಆಷಾಢ ಮಾಸದ 26ನೇ ದಿನ, ಅಂದರೆ 2026ನೇ ಇಸವಿಯ ಜುಲೈ ತಿಂಗಳ 17ನೇ ತಾರೀಕು ಶುಕ್ರವಾರ. ಎಫ್ಎಂ ರೇನ್ಬೋನ ಎಲ್ಲ ಕೇಳುಗರಿಗೆ ಬೆಳಗಿನ ಶುಭೋದಯಗಳನ್ನು ಕೋರುತ್ತಿರುವ ನಾನು ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:06. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.
2: ಬಾನಲ್ಲಿ ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
3: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು. ಥಳ ಥಳ ಥಳ ಜಗ ಥಳ ಥಳ.
2: ಬಾನುಲಿಯಲ್ಲಿ ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.

0: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ
1: ಟ್ಯೂನ್ ಮಾಡಿ 101.3 ಎಫ್ಎಂ. ಅಂದ ಕೊಟ್ಟ ಭಾಷೆ,
0: ಬದುಕು ಕಟ್ಟಿದ ನುಡಿ, ನಮ್ಮ ಹೆಮ್ಮೆಯ ಕನ್ನಡ.
2: ರೋಮಾಂಚನವಿ ಕನ್ನಡ.
1: ಕನ್ನಡ ನಮ್ಮ ಕನಸು,
0: ಕನ್ನಡ ನಮ್ಮ ಮನಸ್ಸು.
1: ಕನ್ನಡವನ್ನು ಬಳಸು, ಉಳಿಸು, ಬೆಳೆಸು.
3: ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ.
0: ಕನ್ನಡ ನಮ್ಮ ನಿಮ್ಮೆಲ್ಲರ ಮನೆಯ ಮನದ ಮಾತಾಗಲಿ.
4: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
5: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
5: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

0: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.
1: ತನ್ನೆದೆ ಹಾಲ ಹನಿ ಹನಿ ಕುಡಿಸಿ ಜೀವ ಕೊಟ್ಟ ತಾಯಿ ಇವಳು.
2: ಪರಂಪರೆಯನ್ನು ಪಸರಿಸುವ
3: ಐತಿಹಾಸಿಕ ಸ್ಥಳಗಳ ಪರಿಚಯ
2: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
3: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
2: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
3: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
4: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
5: ಕಾಯಕ ಕೈಲಾಸ ಅನುದಿನ ಉಲ್ಲಾಸ ಈ ಶ್ರಮ ಸಾಹಸ ನಾಳೆಗೆ ಸಂತಸ ದುಡಿಯೋಣ ಬನ್ನಿರಿ.
6: ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
7: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ವಿಸಿ ಪ್ರಮೋದ್. Prime Minister Narendra Modi will visit Haryana, Chandigarh and Punjab today. During his visit to Haryana, the Prime Minister will flag off India's first hydrogen train between Jind and Sonipat at Jind railway station. He will also lay the foundation stone and dedicate to the nation various development projects worth around 14,700 crore rupees at the Eklavya Stadium in Jind and address the gathering on the occasion. Our correspondent reports that the launch of the first hydrogen-powered train marks an important step towards the adoption of clean and sustainable mobility in the railway sector.
8: India has set a new global benchmark with this project. While countries like Germany and China usually run 2 or 3 coach hydrogen trains, India has developed a 10-coach formation. It is designed to carry nearly 2,600 passengers, which is the highest capacity among compared hydrogen trains globally. This hydrogen train is powered by a 3,200 horsepower propulsion system, making it one of the most powerful hydrogen-powered train sets in operation. The train is powered by hydrogen fuel cell technology, which converts hydrogen into electricity to propel the train. The process produces only water vapor as a byproduct, resulting in zero carbon emissions during operation. Anand Kumar, Akashwani News, Jind.
7: From Jind, the Prime Minister will travel to Chandigarh and then visit

ನಮಸ್ಕಾರ ಸ್ನೇಹಿತರೆಲ್ಲರಿಗೂ ಸಹ ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. 6:11 ಆಗ್ತಾ ಇದೆ. ನಾದಾರ್ಚನೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಕಾರ್ಯಕ್ರಮದ ಆರಂಭದಲ್ಲಿ ಗಣಪತಿಯ ಆರಾಧನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:15 ಗಣಪತಿಯ ಆರಾಧನೆಯೊಂದಿಗೆ ನಾದಾರ್ಚನೆ ಕಾರ್ಯಕ್ರಮ ಆರಂಭವಾಗಿದೆ. ಮುಂಜಾನೆಯ ಹೊಂಗೆರಣಗಳಿಗೆ ಮುಖ ಮಾಡಿ ನಿಂತಿರುವಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಸಹ ಎಲ್ಲರಿಗೂ ಸಹ ಶುಭ ಮುಂಜಾನೆ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಸ್ನೇಹಿತರೆ, ಧರ್ಮ ಅಂತಂದ್ರೆ ಕೇವಲ ಪೂಜೆ ಪುನಸ್ಕಾರ ವ್ರತಗಳಷ್ಟೇ ಅಲ್ಲ, ಧರ್ಮ ಅಂತಂದ್ರೆ ಧರಿಸುವುದು ಅಥವಾ ಬದುಕನ್ನ ಸರಿಯಾದಂತಹ ಹಾದಿಯಲ್ಲಿ ಮುನ್ನಡೆಸುವಂತಹದ್ದು ಅಂತ ಅರ್ಥ. ಅದಕ್ಕೆ ಇವತ್ತಿನ ನಮ್ಮ ನಾದಾರ್ಚನೆಯ ವಿಶೇಷ ವಿಷಯ ಜೀವನ ಧರ್ಮ. ಮುಂಜಾನೆಯ ಈ ಪವಿತ್ರ ವೇಳೆಯಲ್ಲಿ ನಮ್ಮ ಪುರಾಣಗಳು ಮತ್ತು ಸಂಸ್ಕೃತಿ ನಮಗೆ ಕಲಿಸಿಕೊಡುವಂತಹ ಜೀವನದ ಆ ರಹಸ್ಯಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ತಾ ಸಾಗೋಣ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಡಿ ಬರ್ತಾ ಇದೆ ಎಸ್ ಜಾನಕಿ ಅವರೊಡನೆಯಾಗಿರುವಂತಹ ಈ ಗೀತೆ ನಿಮಗಾಗಿ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

ಸ್ನೇಹಿತರೆ ಕೇಳಿದ್ರಲ್ಲ, ಮುಂಜಾನೆಯ ಮನಸ್ಸಿಗೆ ಎಷ್ಟು ನೆಮ್ಮದಿಯನ್ನು ನೀಡಿತು ಈ ಗೀತೆ ಎನ್ನುವಂತಹದ್ದು. ಸ್ನೇಹಿತರೆ, ನಮ್ಮ ಇತಿಹಾಸ ಮತ್ತು ಪುರಾಣಗಳಾದಂತಹ ರಾಮಾಯಣ ಮಹಾಭಾರತಗಳು ನಮಗೆ ಬದುಕುವಂತಹ ಕಲಿಸುವಂತಹ ಪಠ್ಯಪುಸ್ತಕಗಳು ಅಂತಂದರೆ ಖಂಡಿತವಾಗಲೂ ತಪ್ಪಲ್ಲ. ಉದಾಹರಣೆ ಹೇಳಬೇಕು ಅಂತಂದರೆ, ರಾಮಾಯಣದಲ್ಲಿ ಶ್ರೀರಾಮನನ್ನು ಧರ್ಮದ ಸಾಕಾರ ರೂಪ ಅಂತ ಕರೆಯಲಾಗುತ್ತೆ. ರಾಮನ ಬದುಕಿನಲ್ಲಿ ನಮಗೆ ಸಿಗುವಂತಹ ದೊಡ್ಡ ಪಾಠ ಅಂತಂದರೆ, ಪರಿಸ್ಥಿತಿ ಎಷ್ಟೇ ಕಷ್ಟದಿಂದ ಬರಲಿ, ನಮ್ಮ ಸತ್ಯ ಮತ್ತು ಕರ್ತವ್ಯದ ಹಾದಿಯನ್ನು ನಾವು ಬಿಡಬಾರದು ಅನ್ನುವಂಥದ್ದು. ತಂದೆಯ ಮಾತಿಗೆ ಬೆಲೆ ಕೊಟ್ಟು ಕಾಡಿಗೆ ಹೊರಟನ ರಾಮನ ನಡೆ ಇವತ್ತಿನ ಆತುರದ ಬದುಕಿನಲ್ಲಿ ನಮಗೆ ತಾಳ್ಮೆ ಮತ್ತು ಬದ್ಧತೆಯನ್ನು ಕಲಿಸಿಕೊಡುತ್ತೆ. ಬನ್ನಿ, ಶ್ರೀರಾಮನ ಆ ಪಾವನ ನಾಮಸ್ಮರಣೆಯೊಂದಿಗೆ ಇವತ್ತಿನ ಬದುಕಿನ ಯಾನವನ್ನು

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:32. ಇದು ನಾದಾರ್ಚನೆ ಕಾರ್ಯಕ್ರಮ. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸ್ನೇಹಿತರೆ, ಸಂಸ್ಕೃತಿಯ ಬೆನ್ನಿಗೆ ವಿಜ್ಞಾನ ಅನ್ನುವಂತಹದ್ದಿದೆ. ನಮ್ಮ ಧರ್ಮದಲ್ಲಿ ಹೇಳಿರುವಂತಹ ಪ್ರತಿಯೊಂದು ಸಣ್ಣ ಆಚರಣೆಯೂ ಸಹ ಅದರ ಹಿಂದೆ ವಿಶೇಷವಾದಂತಹ ವೈಜ್ಞಾನಿಕ ಹಿನ್ನೆಲೆಯನ್ನು ಒಳಗೊಂಡಿರುವಂತಹದ್ದು. ನಾವು ಬೆಳಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕುವಂಥದ್ದು ಕೇವಲ ಅಲಂಕಾರಕ್ಕೆ ಮಾತ್ರ ಅಲ್ಲ, ಅದು ಇರುವೆ ಕೀಟಗಳಿಗೆ ಆಹಾರ ನೀಡುವಂತಹ ಭೂತಯಜ್ಞದ ಒಂದು ಭಾಗ. ಇನ್ನು ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚುವಂತಹದ್ದು ಮತ್ತು ತುಳಸಿ ಗಿಡಕ್ಕೆ ನೀರು ಹಾಕುವಂತಹ ಹಿಂದೆ ಅದ್ಭುತವಾದಂತಹ ಆಂಟಿಬ್ಯಾಕ್ಟೀರಿಯಲ್ ಹಾಗೂ ಆಮ್ಲಜನಕದ ವೈಜ್ಞಾನಿಕ ರಹಸ್ಯ ಅಡಗಿರುವಂತಹದ್ದು. ನಮ್ಮ ಹಿರಿಯರು ಧರ್ಮದ ಹೆಸರಿನಲ್ಲಿ ನಮಗೆ ಆರೋಗ್ಯಕರ ಜೀವನ ಶೈಲಿಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಬನ್ನಿ, ನಮ್ಮ ಈ ಸುಂದರ ಸಂಸ್ಕೃತಿಯನ್ನು ನೆನಪು ಮಾಡಿಕೊಳ್ತಾ ಮುಂದಿನ ಗೀತೆಯನ್ನು ಆಲಿಸೋಣ. ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಲಕ್ಷ್ಮೀ ಮಹಾಲಕ್ಷ್ಮೀ ಚಲನಚಿತ್ರದ ಗೀತೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಹೃದಯದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ ಜಲ ಜಲಧಾರೆಯಾಗಿ ಭುವಿಯ ಅಂತರಾಳದಿಂದ ಸುರಿದ ಜೀವದ ಹೊಳೆ.
7: ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:43. ಬದುಕಿನ ಸಾರವನ್ನ ಸಾರುವಂತಹ ಮಧುರ ಗೀತೆಗಳನ್ನ ಕೇಳ್ತಾ ಜೀವನ ಧರ್ಮದ ಮೌಲ್ಯಗಳನ್ನ ಮೆಲುಕು ಹಾಕ್ತಾ ಮುಂಜಾನೆಯ ಈ ಸಮಯ ಹೇಗೆ ಕಳೀತು ಅಂತಾನೆ ಗೊತ್ತಾಗಿಲ್ಲ ಅಲ್ವಾ? ಹೌದು, ಇದೀಗ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುವಂತಹ ಸಮಯ. ಸ್ನೇಹಿತರೆ, ದೀಪದ ಕೆಲಸ ಕೇವಲ ಬೆಳಗುವುದಷ್ಟೇ, ಅದು ದೇವಸ್ಥಾನದಲ್ಲಿದ್ರೂ ಅಷ್ಟೇ, ಬಡವನ ಗುಡಿಸಲಿದ್ರೂ ಅಷ್ಟೇ, ಅದು ಬೆಳಗ್ತಾ ಇರುತ್ತೆ. ಹಾಗೆಯೇ ನಮ್ಮ ಬದುಕು ಎಲ್ಲೇ ಇದ್ರೂ ನಮ್ಮೊಳಗಿನ ಮಾನವೀಯತೆ ಯಾವಾಗಲೂ ಸಹ ಜಾಗೃತವಾಗಿರಲಿ. ಮಾನವೀಯತೆ ಅನ್ನುವಂಥದ್ದು ಕೂಡ ಒಂದು ಧರ್ಮ ಅಂತ ಹೇಳ್ತಾ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಮತ್ತೆ ಸಿಗ್ತೀನಿ 7:15 ಕಾರ್ಯಕ್ರಮದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಗೋಕಾಕ್ ಅವರ ಹೆಸರನ್ನ ನಾವೆಲ್ಲ ಕೇಳಿದ್ದೇವೆ. ಗೋಕಾಕ್ ವರದಿ ಜಾರಿಗೆ ತನ್ನಿ ಅನ್ನುವಂತಹ ಮಾತುಗಳನ್ನ ನಾವು ಪ್ರತಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ. ವಿ ಕ್ರೂ ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್ ವಿನಾಯಕ ಅನ್ನುವ ಕಾವ್ಯ ನಾಮದಿಂದ ಕೃತಿ ರಚನೆ ಮಾಡಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಗಳಿಸಿದವರು. ಭಾರತ ಸಿಂಧು ರಶ್ಮಿ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪಡೆದವರು. ಇಜ್ಜೋಡು ಸಮರಸವೇ ಜೀವನ ಅವರ ಪ್ರಸಿದ್ಧ ಕೃತಿ. ವಿಕ್ರೂ ಗೋಕಾಕ್ ಭಾಷಾ ಆಯೋಗದ ಅಧ್ಯಕ್ಷರಾಗಿ ಸಲ್ಲಿಸಿದ ವರದಿಯೇ ಗೋಕಾಕ್ ವರದಿ. ಇದು ಸಂಚಲನ ಉಂಟು ಮಾಡಿತ್ತು. ಪ್ರೊಫೆಸರ್ ವಿಕ್ರೂ ಗೋಕಾಕ್ ಅವರು ಕಾವ್ಯ ಬರೆಯಲು ಆರಂಭ ಮಾಡಿದ್ದು ಹೇಗೆ?
1: ಈ ವಿಷಯ ಏನೇನು, ಯಾವ್ಯಾವ ಕಾಲ ಪ್ರಭಾವಕ್ಕೆ ಸಿಕ್ಕು ಸಾಹಿತಿ ಬರಿತಾನೋ, ಬರೀ ಕಾಲ ಪ್ರಭಾವ ಒಂದೇ ಅವನ ಮೇಲೆ ಇರೋ ಪ್ರಭಾವ ಅಲ್ಲ, ನಿಃಕಾಲದ ಪ್ರಭಾವನೂ ಅವನ ಮೇಲೆ ಇರ್ತದೆ. ಆ ನಿಃಕಾಲದ ಪ್ರಭಾವ ಎಷ್ಟರ ಮಟ್ಟಿಗೆ ಇರ್ತದೋ ಅಷ್ಟರ ಮಟ್ಟಿಗೆ ಕಾಲದ ಪ್ರಭಾವನೂ ಇರ್ತದೆ. ಇದರಲ್ಲಿ ಯಾವ್ದು ಹೆಚ್ಚು ಮಾಡಿಕೊಳ್ಬೇಕು, ಯಾವ್ದು ಕಡಿಮೆ ಮಾಡಿಕೊಳ್ಬೇಕು, ಎರಡನ್ನೂ ಹೇಗೆ ಸರಿಪಡಿಸಬೇಕು, ಹೇಗೆ ಕನಿಷ್ಠ ಹೊಂದಿಸೋದು ಹೇಗೆ ಎಂಬ ಮಾತನ್ನು ಆ ಮೇಲಿನ ಮೇಲೆ ವಿಚಾರ ಮಾಡಿ ಅದರ ತೂಕ ಕಟ್ಟಬೇಕಾಗ್ತಾ ಇರ್ತದೆ. ಸರಿಯಾದ ಅದರ ತೂಗಿ ನೋಡೋದು, ಇದರ ಮೇಲೇ ಆ ಸಾಹಿತಿಯ ಒಂದು ಸೂಕ್ಷ್ಮತೆ ಕುಮಲತೆ ಅವಲಂಬಿಸಿರ್ತದೆ ಅಂತ ಹೇಳಬಹುದು. ಯಾರೋ ಒಬ್ಬರು ಬ್ಲಂಟಾಗಿ ಮಾತಾಡಿ ಏನೋ ಒಂದು ಮಾತಾಡಿದರೆ ಆ ಗದ್ಯ ಸಾಹಿತ್ಯಕ್ಕೂ ಒಂದು ಅರ್ಥ ಇರ್ತದೆ, ಅದರ ಬ್ಲಂಟ್ ಅರ್ಥ ಇರ್ತದೆ. ಇವರು ವಿಚಾರ ಮಾಡಿ ಒಂದು ಆಲೋಚನೆಯ ಸುಳಿಯಲ್ಲಿ ಸಿಕ್ಕಾಗ ಏನಾದರೂ ಮಾತಾಡಿದರೆ ಅದಕ್ಕೊಂದು ವಿಶೇಷ ತರಹದ ವ್ಯಂಗ್ಯ ಮೊನೆ ಬರ್ತಾ ಇರ್ತದೆ. ಇವನ್ನೆಲ್ಲ ನಾವು ಯೋಚನೆ ಮಾಡಿಕೊಂಡ್ರೆ ನಾನು ಒಂದೇ ಒಂದು ವಿಚಾರ ಇಲ್ಲಿ ಹೇಳಬೇಕಂತ ಇದ್ದೀನಿ. ಅದ್ಯಾವುದು ಅಂದರೆ ನನಗೆ ಬಂದ ಅನೇಕ ವಿಚಾರಗಳಲ್ಲಿ ನಾನು ಕಾವ್ಯ ಬರೀಲಿಕ್ಕೆ ಪ್ರಾರಂಭ ಹೇಗೆ ಮಾಡಿದೆ, ಯಾವ ದಾರಿ ಹಿಡಿದೆ, ಯಾವ ದಾರಿ ನನ್ನ ಎದುರಿಗೆ ಬಂದು ಅದರಲ್ಲಿ ನಾನು ಆರಿಸಿಕೊಂಡ್ರೆ ಯಾವ್ದು ಆರಿಸಿಕೊಂಡೆ, ಯಾಕೆ ಆರಿಸಿಕೊಂಡೆ, ಆರಿಸಿದ್ರ ಕಾರಣ ಏನು, ಇವೆಲ್ಲದರ ಬಗ್ಗೆ ನಾನು ವಿಚಾರ ಮಾಡಿದೆ. ಆವಾಗ ನನಗೆ ಮೊದಲೆಲ್ಲಕ್ಕೂ ಹೊಳೆದದ್ದು ಅಂತಂದ್ರೆ ತೀರ ತಿಳಿಯಾದ ಶೈಲಿಯಲ್ಲಿ ಆದರೆ ಒಂದು ಎರಡು ಮೂರು ಪ್ರತಿಮೆಗಳಿಂದ ರಂಜಿತವಾದಂಥ ಶೈಲಿ, ತಿಳಿಗನ್ನಡದ ಶೈಲಿ ಮತ್ತು ತಿಳಿ ಛಂದಸ್ಸಿನ ತಿಳಿ ತಾಳಲಯದ ಶೈಲಿ ಅನ್ನುವಂಥ ಒಂದು ಶೈಲಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದುಂಟು. ಆವಾಗಿನ ನಾವು ಟೆಕ್ಸ್ಟ್ ಬುಕ್ಸ್ ಯಾವುದು ನಾವು ಕನ್ನಡ ಸ್ಕೂಲ್ಗಳಲ್ಲಿ ಓದ್ತಾ ಇದ್ವಿ ಅವು ಅಂಥ ಒಂದು ತಾಳಲಯದ ಶೈಲಿನೇ ಇದ್ವು. ಅವಕ್ಕೆ ತಾಳನೂ ಇರಲಿಲ್ಲ, ಲಯನೂ ಇರಲಿಲ್ಲ. ಅವು ಓದಿಸ್ಕೊಂಡ ಹಾಗೆ ಓದ್ತಿದ್ವು, ಓದಿದವ್ರು ಹೇಳಿದ ಮಾತು ನಡ್ಕೋತಿದ್ವು ಆ ಪ್ರಕಾರ. ಆವಾಗಿನ ಇನ್ನೂ ನಮ್ಮ ಸಾಹಿತ್ಯ ಕಾವ್ಯ ಶೈಲಿ ಯಾವುದೋ ಒಂದು ರೂಪಕ್ಕೆ ಬಂದಿರಲಿಲ್ಲ ಅಂತ ಅರ್ಥ. ತಿಳಿಗನ್ನಡ ಅಲ್ಲಿ ಪ್ರತಿಮೆಗಳಿದ್ದ ರಂಜನ, ತಿಳಿಗನ್ನಡ ತಿಳಿ ಹಾಸ್ಯಲಯದ ತಾಳಲಯದ ಕುಣಿತ ಇವು ಬಂದಾಗ ಅವು ತಿಳಿಯಿದ್ರೂ ಆ ಕವಿತೆಗಳಿಗೆ ಒಂದು ಹೊಸತನ ಬರ್ತಾ ಇತ್ತು. ನನಗೆ ನೆನಪದ ನಾನು ಬರೆದ ಒಂದು ಸ್ವಲ್ಪ ತೀರ ಅರ್ಲಿ ಅನಿಸುವಂಥ ಕವಿತೆಗಳಲ್ಲಿ ಇನ್ನೂ ನಾನು ವಿದ್ಯಾರ್ಥಿ ಇದ್ದೆ ಆವಾಗ ಬರೆದ್ರೊಳಗೆ ಒಂದು ಇನ್ನೂ ನೆನಪು ಉಳಿದಿರೋದು, ಜನರ ನೆನಪಿನಲ್ಲಿ ಉಳಿದಿದೆ ಅದು. ಅದು ಮೊರೆ ಎಂಬ ಅರ್ಥದ ಕವನ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ವಿಕ್ರೂ ಗೋಕಾಕ್ ಅವರ ಸಂದರ್ಶನದ ನೆನಪು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:55. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಜತಿನ ಶರ್ಮಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಹರಿಯಾಣ ಚಂಡೀಗಢ ಪಂಜಾಬ್ ಸ್ಥಳಾನಾಂ ಯಾತ್ರಾಯೈ ನಿರ್ಗಮಿಷ್ಯತಿ. ಅತ್ರಾವಸರೆ ಪ್ರಧಾನಮಂತ್ರಿ ಹರಿಯಾಣಾಯಾಃ ಜಿಂದ ರೈಲ ಸ್ಥಾನಕೇ ಜಿಂದ ಸೋನಿಪತ ಕ್ಷೇತ್ರಯೋಃ ಭಾರತಸ್ಯ ಪ್ರಥಮಾಯ ಹೈಡ್ರೋಜನ ಸಂಚಾಲಿತ ರೈಲಯಾನಾಯ ಹರಿತ ಪತಾಕಾಂ ಪ್ರದರ್ಶಯಿಷ್ಯತಿ. ಅನೇನೈವ ಸಹ ಶ್ರೀಮೋದಿ ಜಿಂದ ನಗರಸ್ಥೆ ಏಕಲವ್ಯ ಕ್ರೀಡಾಂಗಣೆ 7,14,000 crore rupees ವಿಭಿನ್ನಾನಾಂ ವಿಕಾಸಾತ್ಮಕ ಪರಿಯೋಜನಾನಾಂ ಶಿಲಾನ್ಯಾಸಂ ಉದ್ಘಾಟನಂಚ ವಿಧಾಸ್ಯತಿ. ಪ್ರಥಮಸ್ಯ ಹೈಡ್ರೋಜನ ಸಂಚಾಲಿತ ರೈಲಯಾನಸ್ಯ ಅಯಂ ಶುಭಾರಂಭಃ ರೈಲಕ್ಷೇತ್ರೇ ಸ್ವಚ್ಛ ಸತತ ವಿಕಾಸಾಯ ಕಶ್ಚನ ಮಹತ್ವಪೂರ್ಣಃ ಪದಕ್ಷೇಪೋ ವರ್ತತೆ. ಜಿಂದನಗರಾತ್ ಪ್ರಧಾನಮಂತ್ರಿ ಚಂಡೀಗಢಂ ಪ್ರತಿ ಪ್ರಸ್ಥಾಸ್ಯತಿ. ಯತ್ರ ಅಪರಾಹ್ನೆ ಪಾದೋನ ದ್ವಿವಾದನೆ ಸಹ 7,14,000 crore rupees ವಿಭಿನ್ನಾನಾಂ ವಿಕಾಸಾತ್ಮಕ ಪರಿಯೋಜನಾನಾಂ ಆಧಾರಶಿಲಾಂ ಸ್ಥಾಪಯಿಷ್ಯತಿ. ಅತ್ರಾವಸರೆ ಸಹ ಜನಸಭಾಮಪಿ ಸಂಬೋಧಯಿಷ್ಯತಿ. ತತಃ ಪರಂ ಪ್ರಧಾನಮಂತ್ರಿ ಪಂಜಾಬಸ್ಯ ಜಾಲಂಧರ ನಗರಂ ಪ್ರತಿ ಗಮಿಷ್ಯತಿ. ಯತ್ರ ಸಹ 7,14,000 crore rupees ನೈಕಾಸಾಂ ವಿಕಾಸ ಪರಿಯೋಜನಾನಾಂ ಶಿಲಾನ್ಯಾಸಂ ಉದ್ಘಾಟನಂಚ ಕರಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕತರ ದೇಶಸ್ಯ ಅಮೀರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಇತ್ಯನೇನ ಸಹ ದೂರಭಾಷೇಣ ಸಂವಾದಂ ಅಕರೋತ್. ಅಥ ಫಾದರ್ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಇತ್ಯಸ್ಯ ನಿಧನಂ ಪ್ರತಿ ಶೋಕ ಸಂವೇದನಾಃ ಪ್ರೇಷಿತವಾನ್. ಸಾಮಾಜಿಕ ಸಂಚಾರ ಪಟಲೆ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೆ ಪ್ರಧಾನಮಂತ್ರಿ ಅವದತ್ ಯತ್ ಕತರ್ ದೇಶಸ್ಯ ಫಾದರ್ ಅಮೀರ್ ಇತ್ಯೇತಸ್ಯ ಸ್ಥಾಯಿ ರಿಕ್ತಂ ಭಾರತ ಕತರ್ ದೇಶಯೋಃ ಮಧ್ಯೆ ಸಾಮರಿಕ ಸಹಭಾಗಿತಾಂ ಸುದೃಢಾಂ ಕರ್ತುಂ ಅಗ್ರೇಪಿ ಮಾರ್ಗದರ್ಶನಂ ಕರಿಷ್ಯತಿ. ಅಸೌ ಭಾರತಸ್ಯ ಪ್ರತಿ ತಸ್ಯ ಅತಿಸ್ನೇಹಂ ಕತರ ದೇಶೆ ಸ್ಥಿತ ಭಾರತೀಯ ಸಮುದಾಯಂ ಪ್ರತಿ ತಸ್ಯ ಆತ್ಮೀಯ ಭಾವಂ ಭಾರತ ಕತರ ಸಂಬಂಧಾನ್ ಸುದೃಢೀಕರ್ತುಂ ತಸ್ಯ ದೃಢ ಪ್ರತಿಬದ್ಧತಾಂ ಚ ಸ್ಮೃತವಾನ್. ಜುಲೈ ಮಾಸಸ್ಯ 20 ಆರಭ್ಯಮಾಣಾತ್ ಸಂಸದಃ ಪ್ರಾವೃಟ ಸತ್ರಾತ್ ಪ್ರಾಕ್ ಭಾರತೀಯ ಜನತಾ ಪಾರ್ಟಿ ಇತ್ಯೇತಸ್ಯ ನೇತೃತ್ವಯುತ ಎನ್ಡಿಎ ಇತಿ ಸಂಯುತಿಃ ಅದ್ಯ ಸಹಯೋಗಿ ದಲಾನಾಂ ವರಿಷ್ಠ ಮಂತ್ರಿಭಿಃ ಸಹ ಉಪವೇಶನಂ ಕರಿಷ್ಯತಿ. ಅಸ್ಯ ಉಪವೇಶನಸ್ಯ ಅಧ್ಯಕ್ಷತಾಂ ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಕರಿಷ್ಯತಿ. ಅಸ್ಮಿನ್ ಉಪವೇಶನೆ ಪ್ರಾವೃಟ ಸತ್ರಾಯ ಎನ್ಡಿಎ ಸಂಯುತೇಃ ಸಂಸದೀಯ ಕಾರ್ಯಯೋಜನಾಯಾಃ ಅಂತಿಮ ರೂಪಂ ನಿರ್ಧಾರಯಿಷ್ಯತೆ. ಅಪಿ ಚ ಸಂಯುತೇಃ ವಿಧಾಯಿ ಕಾರ್ಯಸೂಚ್ಯಾಃ ಸಹಯೋಗಿ ದಲಾನಾಂ ಪರಸ್ಪರ ಸಮನ್ವಯಸ್ಯ ಅಥ ಸದನೆ ವಿಪಕ್ಷಸ್ಯ ಪ್ರಭಾವಪೂರ್ಣ ಪ್ರತಿಪಕ್ಷಾಯ ಏಕೀಕೃತ ಕಾರ್ಯಯೋಜನಾಯಾಃ ವಿಷಯ ವಿಚಾರ ವಿಮರ್ಶಃ ಭವಿಷ್ಯತಿ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ವರ್ಷಸ್ಯ ನೀಟ್ ಯುಜಿ ಇತ್ಯಸ್ಯ ಪುನಃ ಪರೀಕ್ಷಾಯಾಃ ಪರಿಣಾಮಾಃ ಉದ್ಘೋಷಿತಾಃ. ಸ್ನಾತಕ ಸ್ತರೀಯ ಚಿಕಿತ್ಸಾ ದಂತ ಚಿಕಿತ್ಸಾ ಆಯುಷ ಸಹೈವ ತತ್ಸಂಬದ್ಧ ಪಠ್ಯಕ್ರಮೇಷು ಪ್ರವೇಶಾಯ 11,00,000 ಅಭ್ಯರ್ಥಿನಃ ಅರ್ಹಾಃ ಅಭವನ್. ಸರ್ವೇಷಾಂ ಅಭ್ಯರ್ಥಿನಾಂ ಅಂಕಪತ್ರಾಣಿ ತಾವತ್ ಆಧಿಕಾರಿಕ ಸಂಕೇತಸ್ಥಳೆ neet.nta.nic.in ಇತ್ಯತ್ರ ಉಪಲಬ್ಧಾನಿ ಸಂತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯಾರಭ್ಯ ತ್ರಿದಿವಸೀಯ ಯಾತ್ರಾಯೈ ಪಶ್ಚಿಮ ಬಂಗಾಳ ರಾಜ್ಯಂ ಗಮಿಷ್ಯತಿ. ಸೂತ್ರಾನುಸಾರಂ ಯಾತ್ರಾವಧೌ ಸಹ ಸೀಮಾ ಸುರಕ್ಷಾಯಾಃ ಪ್ರಶಾಸನಸ್ಯ ವಿಧಿವ್ಯವಸ್ಥಾಯಾಃ ವಿಕಾಸಾತ್ಮಕ ಕಾರ್ಯಕ್ರಮೇಷು ಭಾಗಂ ನಿರ್ವಕ್ಷ್ಯಸಿ. ಶ್ವಃ ಶ್ರೀಶಾಹ ಸಿಲಿಗುಡಿ ಕ್ಷೇತ್ರಸ್ಯ ಜುಮಾಗಾಚಿತಿ ಸೀಮ್ನಿ ಗತ್ವಾ ಸೀಮಾ ಸುರಕ್ಷಾಬಲಸ್ಯ ಸೈನಿಕೈಃ ಸಾಕಂ ಸಂಭಾಷಣಮಪಿ ವಿಧಾಸ್ಯತಿ. ಪುರುಷ ಕ್ರಿಕೆಟ್ ಕ್ರೀಡಾಯಾಂ ತ್ರಿ ಏಕದಿವಸೀಯ ಶೃಂಖಲಾಯಾಃ ದ್ವಿತೀಯ ಸ್ಪರ್ಧಾಯಾಂ ಇಂಗ್ಲೆಂಡ್ ದಲೇನ ಗತರಾತ್ರೌ ಕಾರ್ಡಿಫ್ ನಗರಸ್ಯ ಸೋಫಿಯಾ ಗಾರ್ಡನ್ಸ್ ಇತ್ಯೇತಸ್ಮಿನ್ ಕ್ರೀಡಾಂಗಣೆ ಭಾರತದಲಂ ಚತುರ್ಸ್ತೋಭೈಃ ಪರಾಜಿತಂ. ಜೋ ರೂಟ್ ಉತ್ತಮ ಪ್ರದರ್ಶನಾಯ ಸ್ಪರ್ಧಾಯಾಃ ಶ್ರೇಷ್ಠ ಕ್ರೀಡಕಃ ಇತಿ ಸಮ್ಮಾನಂ ಅಲಭತ. अधुना उभयदले रविवासरे लंडन नगरस्य लॉर्ड्स क्रिकेट इत्यतस्मिन् क्रीडांगणे आयोज्यमाने अन्तिमायां निर्णायक श्रृंखलायां परस्परं स्पर्धिष्यतः इति वार्ताः।

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3.
4: ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧಾರವಾಡ, ಬಾಗಲಕೋಟೆ ಸೇರಿದಂತೆ ನಾಲ್ಕು ಜಿಲ್ಲೆಗಳ ಅಮೃತ ಭಾರತ ರೈಲು ನಿಲ್ದಾಣಗಳು ಇಂದು ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಭಾರತ್ ಟೆಕ್ಸ್ 2026 ರಾಜ್ಯದಿಂದ 2800 ಕೋಟಿ ಮೌಲ್ಯದ 12 ಹೂಡಿಕೆ ಒಪ್ಪಂದ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸ್ವೀಪ್ ಸಮಿತಿಯಿಂದ ಜನಜಾಗೃತಿ. ಖೇಲೋ ಇಂಡಿಯಾ ಧಾರವಾಡದಲ್ಲಿ ಇಂದು ಮತ್ತು ನಾಳೆ ಮಲ್ಲಕಂಬ ಕ್ರೀಡೋತ್ಸವ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಡಿ ಧಾರವಾಡ ಜಿಲ್ಲೆಯ ಅಳ್ನಾವರ, ಬಾಗಲಕೋಟೆ ಜಿಲ್ಲೆಯ ಬದಾಮಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಹಾಗೂ ಕೊಪ್ಪಳದಲ್ಲಿ ನವೀಕರಣಗೊಂಡು ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಇಂದು ಮಧ್ಯಾಹ್ನ 3:30 ಲೋಕಾರ್ಪಣೆಗೊಳಿಸಲಿದ್ದಾರೆ. ಅಳ್ನಾವರ ರೈಲು ನಿಲ್ದಾಣವನ್ನು 17.20 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಕೊಪ್ಪಳದ ರೈಲು ನಿಲ್ದಾಣವನ್ನು 21.1 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಬಾಗಲಕೋಟೆ ಜಿಲ್ಲೆಯ ಬದಾಮಿ ರೈಲು ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ರೈಲು ನಿಲ್ದಾಣವನ್ನು 26.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ. ವಿಶ್ವದ ಪ್ರಮುಖ ಜವಳಿ ಸಮಾವೇಶ ಭಾರತ್ ಟೆಕ್ಸ್ 2026ನಲ್ಲಿ ಕರ್ನಾಟಕ ಉತ್ತಮ ಸಾಧನೆ ಮಾಡಿದ್ದು, ವಿವಿಧ ಸಂಸ್ಥೆಗಳೊಂದಿಗೆ 2821 ಕೋಟಿ ರೂಪಾಯಿ ಮೌಲ್ಯದ 12 ಹೂಡಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಹೊಸದಿಲ್ಲಿಯ ಭಾರತ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಮಹತ್ವದ ಒಪ್ಪಂದಗಳಿಗೆ ಸಹಿ ಮಾಡಿದರು. ಈ ಹೂಡಿಕೆಯಿಂದ ರಾಜ್ಯದಲ್ಲಿ 11,020

0: ಹೆಚ್ಚು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಅವರು ತಿಳಿಸಿದರು. ಕಲಬುರಗಿಯಲ್ಲಿ 1,000 ಎಕರೆ ವಿಸ್ತೀರ್ಣದ ಪಿಎಂ ಮಿತ್ರ ಮೆಗಾ ಟೆಕ್ಸ್ಟೈಲ್ಸ್ ಪಾರ್ಕ್, ದೊಡ್ಡಬಳ್ಳಾಪುರ, ಶಿಗ್ಗಾವಿ ಹಾಗೂ ದಾವಣಗೆರೆಯ ಜವಳಿ ಪಾರ್ಕ್ಗಳು ಕರ್ನಾಟಕವನ್ನು ದೇಶದ ಪ್ರಮುಖ ಜವಳಿ ಉತ್ಪಾದನಾ ಕೇಂದ್ರವನ್ನಾಗಿ ರೂಪಿಸಲಿವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಪ್ರಧಾನ ಕಚೇರಿಗೆ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಹಿರಿಯ ವಿಜ್ಞಾನಿಗಳೊಂದಿಗೆ ಸಮಾಲೋಚಿಸಿದರು. ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಈ ವಿಷಯ ತಿಳಿಸಿರುವ ಸಚಿವರು, ಪ್ರಧಾನಮಂತ್ರಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ನವಭಾರತದ ಚೈತನ್ಯವನ್ನು ಪ್ರತಿಬಿಂಬಿಸುವಂತೆ ಇಸ್ರೋ ನಾವೀನ್ಯತೆ, ನಿಖರತೆ ಮತ್ತು ಆತ್ಮನಿರ್ಭರತೆಯತ್ತ ತನ್ನ ಅಚಲ ಬದ್ಧತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಬಳಿಯ ಸತ್ತೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಕಳೆದ 25 ವರ್ಷಗಳಲ್ಲಿ ಸೀಳು ತುಟಿ ಹಾಗೂ ಸೀಳು ಅಂಗುಳಿನ 10,000 ಮಕ್ಕಳಿಗೆ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಸ್ಮೈಲ್ ಟ್ರೈನ್ ಯೋಜನೆಯನ್ನು 2001 ಜಾರಿಗೆ ತರಲಾಗಿದ್ದು, ಉಚಿತ ಶಸ್ತ್ರಚಿಕಿತ್ಸೆ, ಆರೈಕೆ, ಆಹಾರ ಮತ್ತು ಔಷಧಿಗಳೊಂದಿಗೆ ಮಕ್ಕಳನ್ನು ಸಲುಹಲಾಗಿದೆ. ಸೀಳು ತುಟಿ ಹಾಗೂ ಅಂಗುಳ ಹೊಂದಿರುವ ಮಕ್ಕಳಲ್ಲಿ ಮಾತು, ಆಲಿಕೆ ಮತ್ತು ಆಹಾರ ಸಮಸ್ಯೆಗಳನ್ನು ಪರಿಹರಿಸಲು ವಿಶೇಷ ಆದ್ಯತೆ ನೀಡಲಾಗಿದೆ. ಬಾಯಿ ಮತ್ತು ಮ್ಯಾಕ್ಸಿಲೋಫೇಷಿಯಲ್ ಶಸ್ತ್ರಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥ ಡಾ ವೆಂಕಟೇಶ್ ಆನೆ ಹೊಸೂರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸೀಳು ತುಟಿ ಹಾಗೂ ಅಂಗಳದ ನ್ಯೂನತೆಯಿಂದ ಮಗು ಹುಟ್ಟಿದಾಗ ಪಾಲಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಆಗುವ ಆಘಾತ ಅಷ್ಟಿಷ್ಟಲ್ಲ. ಇವರಿಗೆ ಏನು ಮಾಡಬೇಕೆಂಬುದು ದಿಕ್ಕೆ ತೋಚುವುದಿಲ್ಲ. ಆದರೆ ಈಗ ಇಂಥ ಮಕ್ಕಳಿಗೆ ವರದಾನವಾಗಿ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಗೂ ಅಮೆರಿಕದ ವಿಶ್ವವ್ಯಾಪಿ ಸ್ಮೈಲ್ ಟ್ರೈನ್ ಸಂಸ್ಥೆ ಇವರ ಜಂಟಿ ಆಶ್ರಯದಲ್ಲಿ ಉಚಿತ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ಕಳೆದ 25 ವರ್ಷದಿಂದ ನಡೆಸಲಾಗುತ್ತಿದೆ. ವರ್ಷವಿಡೀ ನಡೆಯುವ ಈ ಕಾರ್ಯಕ್ರಮದಲ್ಲಿ ನುರಿತ ಬಾಯಿ ಮತ್ತು ಮುಖದ ಶಸ್ತ್ರಚಿಕಿತ್ಸಕರು, ಪ್ಲಾಸ್ಟಿಕ್ ಸರ್ಜನರು, ಅಳವಳಿಕೆ ತಜ್ಞರು ಮುಂತಾದವರು, ನುರಿತ ಡಾಕ್ಟರ್ಗಳು ಭಾಗವಹಿಸುತ್ತಿದ್ದಾರೆ. ಸಂಪೂರ್ಣ ಉಚಿತವಾದ ಈ ಕಾರ್ಯಕ್ರಮದ ಲಾಭವನ್ನು ಸೀಳು ತುಟಿ ಹಾಗೂ ಅಂಗಳದ ಎಲ್ಲ ಮಕ್ಕಳು ಪಡೆಯಬಹುದಾಗಿದೆ. ಈಗಾಗಲೇ ನಾವು 10,000ಕ್ಕಿಂತ ಹೆಚ್ಚು ತರದ ಮಕ್ಕಳಿಗೆ ಯಶಸ್ವಿಯಾಗಿ ಹಾಗೂ ಉಚಿತವಾಗಿ ಶಸ್ತ್ರಚಿಕಿತ್ಸಾವನ್ನು ಮಾಡಲಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಂಡು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಲು ವಿಶೇಷ ಮತದಾರರ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ತಿಳಿಸಿದ್ದಾರೆ. ಮಂಡ್ಯದ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಸ್ವೀಪ್ ಚಟುವಟಿಕೆ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯ ಚುನಾವಣಾ ಆಯೋಗದ ಮಾರ್ಗದರ್ಶನದಲ್ಲಿ ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಸ್ವೀಪ್ ಚಟುವಟಿಕೆ ಭರದಿಂದ ಸಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ರಾತ್ರಿ 8:45 ಆಯೋಜಿಸಿರುವ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಪಾಲ್ಗೊಂಡು ಎಸ್ಐಆರ್ ಕುರಿತ ಕೇಳುಗರ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ವಿವಿಧ ಕಾರಣಗಳಿಗಾಗಿ 13,387 ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಧಾರವಾಡದ ನೂತನ ಈಜುಗೋಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ಇಂದು ಮತ್ತು ನಾಳೆ ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳು ಆಯೋಜಿತವಾಗಿವೆ. ವಿವಿಧ ವಿಭಾಗಗಳಲ್ಲಿ ಒಟ್ಟು 275 ಮಲ್ಲಕಂಬ ಪಟುಗಳು ಪಾಲ್ಗೊಳ್ಳಲಿದ್ದು 4 ಅಖಾಡಗಳು ಸಿದ್ದಗೊಂಡಿವೆ ಎಂದು ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸದಾನಂದ ಅಮರಾಪುರ ತಿಳಿಸಿದ್ದಾರೆ.
5: 2026-27 ಸಾಲಿನ ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆಯನ್ನ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ನಲ್ಲಿ ಆಯೋಜನೆ ಮಾಡಿರಲಾಗಿರುತ್ತದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 300 ಕ್ರೀಡಾಪಟುಗಳು ಆಗಮಿಸ್ತಾ ಇದ್ದಾರೆ. ಅದರಲ್ಲಿ 2 ಮಲ್ಲಕಂಬ ಹಾಗೂ 2 ರೋಪ್ ಗಳಿಗೆ ಸ್ಟೇಜಿನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. 275 ಏನು ಕ್ರೀಡಾಪಟುಗಳಿದಾರ ಅವರಿಗೆ ಸ್ಕೌಟ್ಸ್ ಅಂಡ್ ಗೈಡ್ ನಲ್ಲಿ ವ್ಯವಸ್ಥೆ ಮಾಡಲಿ ಆಗಿದೆ ಇರ್ಕೊಳ್ಳಕ್ಕೆ. ಜ್ಯೂರೀಸ್ ಏನು ಕೋಚಸ್ ಇದಾರೆ ಅವರಿಗೆ ಡಯಟ್ ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಒಂದೇನು ಪ್ರಾಚೀನ ಮಲ್ಲಕಂಬ ಕ್ರೀಡೆ ಏನಿದೆ ಅದಕ್ಕೆಲ್ಲರೂ ಉತ್ತೇಜನ ನೀಡಬೇಕಂತೇಳಿ ನಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕ್ರೀಡಾಪಟುಗಳಿಗೆ ಮೋಟಿವೇಟ್ ಮಾಡಬೇಕಂತೇಳಿ ಕ್ರೀಡಾ ಇಲಾಖೆಯಿಂದ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಡೆಮೋ ಕೊಡ್ತಾ ಇದ್ದೀವಿ, ಡೆಮೋಕ್ಕೆ 1,000,000 ಅವರಿಗೆ ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ದೀವಿ. ಗ್ರೂಪ್ ಇವೆಂಟ್ ಅಲ್ಲಿ ಕೂಡ ನಾವು ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ದೀವಿ, ವೈಯಕ್ತಿಕದಲ್ಲಿ ಕೂಡ ಕ್ಯಾಶ್ ಅವಾರ್ಡ್ ಇದೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ 45ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ನಬಾರ್ಡ್ ಪ್ರಾದೇಶಿಕ ಕಚೇರಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಯೋಜನೆ ಅಡಿ ನಿರ್ಮಿಸಲಾದ ಅಮೃತ ಸರೋವರ ಕೆರೆಯನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ವೀಕ್ಷಿಸಿದರು. ರಾಜ್ಯ ಸರ್ಕಾರ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಎಂಬ ಮಾದಕ ವಸ್ತು ಸೇವನೆ ಹಾಗೂ ಸಾಗಣೆ ವಿರುದ್ದದ ವಿಶೇಷ ಜನಜಾಗೃತಿ ಆಂದೋಲನ ಆರಂಭಿಸಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೋಲಾರ ಜಿಲ್ಲೆಯ ಕನಿಕಾ ಸಿಕ್ರಿವಾಲ್, ಯಾದಗಿರಿ ಜಿಲ್ಲೆಯ ಪೃಥ್ವಿಕ್ ಶಂಕರ್ ಹಾಗೂ ಚಾಮರಾಜನಗರದ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ, ಬಾಗಲಕೋಟೆ ಸೇರಿದಂತೆ 4 ಜಿಲ್ಲೆಗಳ ಅಮೃತ ಭಾರತ ರೈಲು ನಿಲ್ದಾಣಗಳು ಇಂದು ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಭಾರತ್ ಟೆಕ್ಸ್ 2026 ರಾಜ್ಯದಿಂದ 2,800 ಕೋಟಿ ಮೌಲ್ಯದ 12 ಹೂಡಿಕೆ ಒಪ್ಪಂದ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸ್ವೀಪ್ ಸಮಿತಿಯಿಂದ ಜನಜಾಗೃತಿ. ಖೇಲೋ ಇಂಡಿಯಾ ಧಾರವಾಡದಲ್ಲಿ ಇಂದು ಮತ್ತು ನಾಳೆ ಮಲ್ಲಕಂಬ ಕ್ರೀಡೋತ್ಸವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:16. ಇದೀಗ ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಇವತ್ತಿನ ದಿನದ ವಿಶೇಷತೆಗಳೇನು, ಇವತ್ತು ಏನೆಲ್ಲ ವಿಶೇಷ ಅಂಶಗಳನ್ನು ನಾವು ಗಮನಿಸಬಹುದು, ಇತಿಹಾಸದ ಪುಟಗಳನ್ನು ತಿರುಗಾಕ್ದಾಗ ನಮಗೆ ಕಂಡುಬರುವಂತಹ ಘಟನೆಗಳೇನು, ಇದೆಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಜೊತೆಗೆ ಸುಮಧುರವಾಗಿರುವಂತಹ ಭಾವಗೀತೆಗಳು ಸಹ ಪ್ಲೇಲಿಸ್ಟಲ್ಲಿ ರೆಡಿಯಾಗಿವೆ. ಪಂಚಮ ಹಳಿಬಂಡಿಯ ವೃದ್ಧನೆಯಾಗಿರುವಂತಹ ಈ ಒಂದು ಗೀತೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಬಿಆರ್ ಲಕ್ಷ್ಮಣರಾವ್ ಅವರ ಸಾಹಿತ್ಯ ರಚನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಮಯ ಆಗ್ತದೆ 7:21. ಇವತ್ತು ಜುಲೈ 17. ಇವತ್ತಿನ ದಿನದ ವಿಶೇಷತೆಗಳೇನು ಅಂತ ನಾವು ಗಮನ ಹರಿಸಿದಾಗ, ಇವತ್ತು ವರ್ಲ್ಡ್ ಡೇ ಫಾರ್ ಇಂಟರ್ನ್ಯಾಷನಲ್ ಜಸ್ಟಿಸ್, ಅಂತಾರಾಷ್ಟ್ರೀಯ ನ್ಯಾಯ ದಿನ ಅಂತ ಆಚರಿಸಲಾಗುತ್ತೆ. ಜಾಗತಿಕವಾಗಿ ಈ ಒಂದು ಆಚರಣೆ ನಡೀತಾ ಇದೆ. ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ಮತ್ತು ಸಂತ್ರಸ್ತರಿಗೆ ನ್ಯಾಯವನ್ನು ದೊರಕಿಸಿಕೊಡೋದಕ್ಕೆ ಈ ದಿನವನ್ನು ಮೀಸಲಿಡಲಾಗಿರುವಂತಹದ್ದು. ಇದರ ಇತಿಹಾಸವನ್ನು ಒಮ್ಮೆ ಗಮನಿಸಿ ನೋಡೋದಾದರೆ, ರೋಮ್ ಶಾಸನ ಅಂತಂದರೆ ಜುಲೈ 17 1998 ಜಗತ್ತಿನ ಪ್ರಮುಖ ದೇಶಗಳು ಒಟ್ಟಾಗಿ ಸೇರಿ ರೋಮ್ ಶಾಸನ ಅನ್ನುವಂಥ ಒಂದು ಐತಿಹಾಸಿಕ ಒಪ್ಪಂದವನ್ನು ಅಂಗೀಕಾರ ಮಾಡ್ತವೆ. ಈ ಒಪ್ಪಂದದ ಫಲವಾಗಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ICC ಸ್ಥಾಪನೆಯಾಗುತ್ತೆ. ಈ ಒಪ್ಪಂದಕ್ಕೆ ಸಹಿ ಹಾಕಿದಂತಹ ನೆನಪಿಗಾಗಿ ಪ್ರತಿ ವರ್ಷ ಜುಲೈ 17 ಅಂತಾರಾಷ್ಟ್ರೀಯ ನ್ಯಾಯ ದಿನವನ್ನು ಆಚರಣೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗುತ್ತೆ. ಇದೇ ರೀತಿಯಂತಹ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಸಾಗೋಣ ಸ್ನೇಹಿತರೆ. ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ MD ಪಲ್ಲವಿ ಮತ್ತು ಅರ್ಚನಾ ಉಡುಪ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ, ಹನಿ ಹನಿ ಮಳೆಯ ಹನಿ ಹನಿ ಅನ್ನು ಹನಿ ಹನಿ ಅನ್ನುವಂತಹ ಗೀತೆ. ಜಯಶ್ರೀ ಅರವಿಂದ್ ಅವರ ಸಾಹಿತ್ಯ ರಚನೆ ಈ ಹಾಡಿಗಿದೆ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಹನಿ ಹನಿ ಮುತ್ತ ಮಳೆ ಹನಿ ಹನಿ ಹನಿ ಮಳೆಯ ಹನಿ ಹನಿ ಹನಿ ಹನಿ ಮುತ್ತ ಮಳೆ ಹನಿ ಹನಿ ಹನಿ ಮಳೆಯ ಹನಿ ಹನಿ ಹನಿ ಹನಿ ಮುತ್ತ ಮಳೆ ಹನಿ ಹನಿ ಹನಿ ಮಳೆಯ ಹನಿ ಹನಿ ಹನಿ ಹನಿ ಮುತ್ತ ಮಳೆ ಹನಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:31. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ, ಹೊನ್ನೂರಾಲಿ ಶುಭ ಮುಂಜಾನೆ, ಶುಭವ ತರಲಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸಹ, ತಮಗೂ ಸಹ ವೆರಿ ವೆರಿ ಗುಡ್ ಮಾರ್ನಿಂಗ್. ಬೋಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ, ಶಿವಗಂಗಾ ಹೆಬ್ಬಾಳಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಇನ್ನು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ, ಜಾನಕಿ ಅಮ್ಮವರ ವಾಯ್ಸನ್ನು ಕೇಳಿ ತುಂಬಾ ಖುಷಿ ಆಯಿತು, ಅಣ್ಣ ಅವರ ಹಾಡುಗಳು ಶ್ರೀರಾಮ ಭಕ್ತಿ ಗೀತೆಗಳು ಮನಸ್ಸಿಗೆ ಮುದವನ್ನು ನೀಡಿದ್ವು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಇದೇ ರೀತಿ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಹುಬ್ಬಳ್ಳಿಯ ಲೋಹ್ಯನಗರದಿಂದ ಚನ್ನಬಸಪ್ಪ ಕರಮಡಿ ಮತ್ತು ಮಧುಮತಿ ಕರಮಡಿ ಅವರು ಬೆಳಗಿನ ಶುಭೋದಯಗಳು ಅಂತ, ಅರುಣಾ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರೋಡ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇರುವಂತಹದ್ದು ಪಂಚಮ ಹಳಿಬಂಡಿ ಅವರು ಧ್ವನಿಯಾಗಿರುವಂತಹ ನೀ ನನ್ನ ನೆನಪಿಲ್ಲದಿ ಅನ್ನುವಂತಹ ಈ ಒಂದು ಗೀತೆ. ವೆಂಕಟ ಅವರ ಸಾಹಿತ್ಯ ರಚನೆಯಲ್ಲಿ ಈ ಒಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಉಪಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:34:46. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ವಿಶ್ವನಾಥ್ ಸುರೇಶ್ ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದು, ಈ ಸಂದರ್ಭದಲ್ಲಿ ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಜಿಂದ್ ಮತ್ತು ಸೋನಿಪತ್ ನಡುವೆ ಈ ರೈಲು ಸಂಚರಿಸಲಿದೆ. ಇದರ ಜೊತೆಗೆ ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಲಿದ್ದಾರೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನ ಮೂಲಕ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವೂ ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ, ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು, ಅಂದರೆ 10 ಬೋಗಿಗಳ ರೈಲನ್ನು ಅಭಿವೃದ್ಧಿಪಡಿಸಿದೆ. ಇದು ಏಕಕಾಲದಲ್ಲಿ ಸುಮಾರು 2,600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು,

0: ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಸಹ ಪ್ರಧಾನಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು, ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ ವಿಭಾಗದ ಚಾಲಕ್ಕುಡಿ, ಅಂಗಮಾಲಿ ಹಾಗೂ ಪಾಲಕ್ಕಾಡು ವಿಭಾಗದ ತಿರೂರ್, ತಲಶ್ಶೇರಿ, ಪರಪ್ಪನಂಗಾಡಿ ಮತ್ತು ನಿಲಂಬೂರ್ ರೋಡ್ ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು, ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ನೀಟ್ UG 2026 ಮರುಪರೀಕ್ಷೆಯ ಫಲಿತಾಂಶವನ್ನು ಅಧಿಕೃತವಾಗಿ ಪ್ರಕಟಿಸಿದೆ. ದೇಶಾದ್ಯಂತ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಹಾಗೂ ಇತರೆ ಸಂಬಂಧಿತ ಪದವಿ ಕೋರ್ಸ್ಗಳ ಪ್ರವೇಶಾತಿಗೆ ಈ ಬಾರಿ ಒಟ್ಟು 11 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಪರೀಕ್ಷೆ ಬರೆದ ಎಲ್ಲ ಅಭ್ಯರ್ಥಿಗಳ ಅಂಕಪಟ್ಟಿಗಳು NTA ಅಧಿಕೃತ ವೆಬ್ಸೈಟ್ neet.nta.nic.in ಲಭ್ಯವಿವೆ. ವೈದ್ಯಕೀಯ ಪ್ರವೇಶಾತಿ ಮತ್ತು ಕೌನ್ಸೆಲಿಂಗ್ ಪ್ರಕ್ರಿಯೆಗಳು ನಿಗದಿತ ವೇಳಾಪಟ್ಟಿಯಂತೆಯೇ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಲು ಫಲಿತಾಂಶವನ್ನು ಸಕಾಲದಲ್ಲಿ ಪ್ರಕಟಿಸಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಪ್ರಸಕ್ತ ಸಾಲಿನಲ್ಲಿ ನಡೆದ ಈ ಮರುಪರೀಕ್ಷೆಗೆ ದೇಶದ 551 ನಗರಗಳ 5,440 ಕೇಂದ್ರಗಳು ಹಾಗೂ ವಿದೇಶದ 14 ನಗರಗಳ ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು ಸುಮಾರು 20 ಲಕ್ಷ ಅಭ್ಯರ್ಥಿಗಳು ಹಾಜರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದಿನಿಂದ ಪಶ್ಚಿಮ ಬಂಗಾಳಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಪ್ರವಾಸದ ಅವಧಿಯಲ್ಲಿ ಅವರು ಗಡಿ ಭದ್ರತೆ, ಆಡಳಿತ, ಕಾನೂನು ಸುವ್ಯವಸ್ಥೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ನಾಳೆ ಗೃಹ ಸಚಿವರು ಸಿಲಿಗುರಿಯ ಜುಮಾಗಚ್ ಗಡಿಯ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದು 18ನೇ ಬೆಟಾಲಿಯನ್ ಔಟ್ಪೋಸ್ಟ್ನಲ್ಲಿ ಗಡಿ ಭದ್ರತಾ ಪಡೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ ಅವರು BSFಗೆ ಸಂಬಂಧಿಸಿದ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಾಳೆ ಮಧ್ಯಾಹ್ನ ಅವರು ಪಶ್ಚಿಮ ಬಂಗಾಳದ ಗಡಿ ಸಮಸ್ಯೆಗಳ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿಯನ್ನು ಗೃಹ ಸಚಿವರು ಪರಾಮರ್ಶಿಸಲಿದ್ದಾರೆ ಎಂದು ಮೂಲಗಳು ಹೇಳಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ಇಂದು ದೆಹಲಿಯಲ್ಲಿ NDA ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು August 13 ಮುಕ್ತಾಯಗೊಳ್ಳಲಿದೆ. ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷಗಳ ಸಹಕಾರ ಕೋರಲು ಇದೇ 19ರಂದು ಸರ್ವಪಕ್ಷಗಳ ಸಭೆಯನ್ನು ಕರೆದಿದೆ. ಕೇರಳದ ಪ್ರಸಿದ್ಧ ಶಬರಿಮಲೆ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನವು ಮಲಯಾಳಂ ಕ್ಯಾಲೆಂಡರ್ನ ಕರ್ಕಾಟಕ ಮಾಸದ ಮಾಸಿಕ ಪೂಜೆಗಳಿಗಾಗಿ ನಿನ್ನೆ ಸಂಜೆ ತೆರೆಯಲ್ಪಟ್ಟಿದ್ದು ಮೊದಲ ದಿನವೇ ಭಕ್ತರ ಭಾರೀ ದಟ್ಟಣೆ ಕಂಡುಬಂದಿದೆ. ಮುಖ್ಯ ಅರ್ಚಕರ ಸಮ್ಮುಖದಲ್ಲಿ ನಿನ್ನೆ ಸಂಜೆ 5 ಗಂಟೆಗೆ ಗರ್ಭಗುಡಿಯ ಬಾಗಿಲು ತೆರೆದು ದೀಪ ಬೆಳಗಿಸಿದರು. ಯಾವುದೇ ವಿಶೇಷ ಪೂಜೆ ಅಥವಾ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗಿಲ್ಲ. ಕೇರಳಂ ಸೇರಿದಂತೆ ನೆರೆಯ ರಾಜ್ಯಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸನ್ನಿಧಾನಕ್ಕೆ ಆಗಮಿಸಿರುವುದಾಗಿ ವರದಿಯಾಗಿದೆ. ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಿನ್ನೆ ನಡೆದ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಭಾರತದ ವಿಶ್ವನಾಥ್ ಸುರೇಶ್ ಮತ್ತು ಗಂಗಾ ಚಿನ್ನದ ಪದಕ ಗೆದ್ದರು. 23 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ 2 ಚಿನ್ನದ ಪದಕಗಳನ್ನು ತನ್ನದಾಗಿಸಿಕೊಂಡಿತು. ಹಾಲಿ ಹಿರಿಯರ ಏಷ್ಯನ್ ಚಾಂಪಿಯನ್ ಆಗಿರುವ ವಿಶ್ವನಾಥ್ ಸುರೇಶ್ ಪುರುಷರ 50

ಕೆಜಿ ವಿಭಾಗದ ಫೈನಲ್ನಲ್ಲಿ ಜಪಾನ್ನ ಡೈಚಿ ಇವಾಯಿ ವಿರುದ್ಧ 3-2 ಅಂತರದ ಗೆಲುವು ಸಾಧಿಸಿದರು. 55 ಕೆಜಿ ವಿಭಾಗದಲ್ಲಿ ಗಂಗಾ ಕಜಕಿಸ್ತಾನದ ಬೆಕ್ಸುಲಾತನ್ ಬೊರಾನ್ಬೆಕ್ ಅವರನ್ನು 3-2 ಅಂತರದಿಂದ ಮಣಿಸಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದರು. 65 ಕೆಜಿ ವಿಭಾಗದ ವಂಶಜ್ ಫೈನಲ್ನಲ್ಲಿ ಉತ್ತಮ ಹೋರಾಟ ನೀಡಿದರು. ಉಜ್ಬೇಕಿಸ್ತಾನದ ಇಲ್ಕೊಮ್ ಜಾನ್ ಎರ್ಗಶೇವ್ ವಿರುದ್ಧ 4-1 ಅಂತರದಿಂದ ಸೋತು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 19 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತೀಯ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದರು. ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 90 ಕೆಜಿ ವಿಭಾಗದ ಶುಭಂ ರಜಪೂತ್ ಉಜ್ಬೇಕಿಸ್ತಾನದ ಅಸದ್ಬೆಕ್ ಸುಲ್ತಾನ್ ಬೋಯವ್ ವಿರುದ್ಧ 5-0 ಅಂತರದಿಂದ ಸೋತು ಬೆಳ್ಳಿ ಪದಕ ಗೆದ್ದರು. ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಭಾರತದ ವಿರುದ್ಧ 4 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಮೂಲಕ 3 ಪಂದ್ಯಗಳ ಸರಣಿಯಲ್ಲಿ 1-1 ಸಮಬಲ ಸಾಧಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 44 ಓವರ್ಗಳಲ್ಲಿ 233 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಶ್ರೇಯಸ್ ಅಯ್ಯರ್ 66 ರನ್ ಮತ್ತು ವಿರಾಟ್ ಕೊಹ್ಲಿ 65 ರನ್ ಅರ್ಧಶತಕ ಗಳಿಸಿ ಉಪಯುಕ್ತ ಕೊಡುಗೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಭಾರತದ ವಿಶ್ವನಾಥ್ ಸುರೇಶ್ ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಭಾರತದ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋನ ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:45. ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಇವತ್ತು July 17 ಏನೆಲ್ಲ ವಿಶೇಷತೆಗಳಿದೆ ಅನ್ನುವಂತಹ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ವಿ ನಾವು. ಈಗ ನೀವು ಮಾಡಬೇಕಾದಂತಹ ಒಂದು ಸಣ್ಣ ಟಾಸ್ಕ್ ಏನಪ್ಪಾ ಅಂತಂದ್ರೆ, ನಿಮ್ಮ ಮೊಬೈಲ್ನ ತೆಗೆದುಕೊಳ್ಳಿ. ಸೊ ಅದರಲ್ಲಿ ಎಮೋಜಿಯನ್ನು ಟೈಪ್ ಮಾಡ್ತಿರಲ್ವಾ, ನಗುವಂತಹದ್ದು ಅಳುವಂತಹದ್ದು ಈ ಥರದ್ದೆಲ್ಲ ಎಮೋಜಿಗಳಿರ್ತಾವಲ್ವಾ, ಆ ಎಮೋಜಿನಲ್ಲಿ ಕ್ಯಾಲೆಂಡರ್ ಅಂತ ಹುಡುಕಿ. ಕ್ಯಾಲೆಂಡರ್ ಇವತ್ತು ಏನು ತೋರಿಸ್ತಾ ಇದೆ, July 17 ಅಂತ ತೋರಿಸ್ತಾ ಇದೆಯಾ? ಇದು ದಿನ ಚೇಂಜ್ ಆಗ್ತಾನೆ ಇರುತ್ತೆ. ಯಾಕೆ ಇವತ್ತು ಎಮೋಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ಇವತ್ತು ವರ್ಲ್ಡ್ ಎಮೋಜಿ ಡೇ, ವಿಶ್ವ ಎಮೋಜಿ ದಿನ ಅಂತ ಆಚರಿಸಲಾಗುತ್ತೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ನಾವು ಭಾವನೆಗಳನ್ನು, ಆಲೋಚನೆಗಳನ್ನು ಮತ್ತು ಸಂದೇಶಗಳನ್ನು ಕೇವಲ ಕೆಲವೇ ಅಕ್ಷರಗಳಲ್ಲಿ ಅಥವಾ ಯಾವುದೇ ಪದಗಳಿಲ್ಲದೆ ವ್ಯಕ್ತಪಡಿಸೋದಕ್ಕೆ ಎಮೋಜಿಗಳು ಬಹಳ ಪ್ರಮುಖವಾದಂತಹ ಒಂದು ಸಾಧನಗಳಾಗಿದ್ದಾವೆ. ಹಾಗಾದರೆ ಇದರ ಒಂದು ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ, ಐಕಾಲ್ ಅನ್ನುವಂಥ ಒಂದು ಕ್ಯಾಲೆಂಡರ್ ಅಪ್ಲಿಕೇಶನನ್ನು July 17 ಪರಿಚಯ ಮಾಡಲಾಯಿತು. ಆ ನೆನಪಿಗೋಸ್ಕರ ಕ್ಯಾಲೆಂಡರ್ ಎಮೋಜಿಯಲ್ಲಿ July 17 ಅಂತ ದಿನಾಂಕವನ್ನು ಬಳಸಲಾಗುತ್ತೆ. ಸೊ ಇದೇ ಕಾರಣಕ್ಕೋಸ್ಕರ ಎಮೋಜಿ ಪೀಡಿಯಾದ ಸಂಸ್ಥಾಪಕರಾದಂತಹ ಜೆರೆಮಿ ಬರ್ಜ್ ಅವರು 2014 July 17 ವಿಶ್ವ ಎಮೋಜಿ ದಿನ ಅಂತ ಆಚರಿಸಲಾಗುತ್ತೆ. 1999 ಜಪಾನ್ನ ಶಿಗೆಟಕಾ ಕುರಿತಾ ಅನ್ನುವಂಥವರು ಈ ಒಂದು ಎಮೋಜಿಯನ್ನು ವಿನ್ಯಾಸಗೊಳಿಸಿದರು. ಜಪಾನಿ ಭಾಷೆಯಲ್ಲಿ ಇ ಅಂತಂದರೆ ಚಿತ್ರ, ಮೋಜಿ ಅಂತಂದರೆ ಅಕ್ಷರ ಅಂತ, ಚಿತ್ರ ಅಕ್ಷರ ಎರಡು ಸೇರಿದ್ರೆ ಎಮೋಜಿ ಅನ್ನುವಂಥದ್ದು ಆಗುತ್ತೆ. ಆರಂಭದಲ್ಲಿ ಜಪಾನ್ನಲ್ಲಿ ಮಾತ್ರ ಬಳಕೆಯಲ್ಲಿದ್ದಂತಹ ಎಮೋಜಿಗಳು 2016 ನಂತರ ಯುನಿಕೋಡ್ ಅನ್ನುವಂಥ ಒಂದು ಜಾಗತಿಕ ಪ್ರಮಾಣೀಕರಣವನ್ನು ಪಡ್ಕೊಳ್ಳುತ್ತೆ 2010 ನಂತರದಲ್ಲಿ. ಅದಾದ ನಂತರ ಪ್ರಮುಖ ಫೋನ್ಗಳಲ್ಲಿ ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ ಎಮೋಜಿ. ನೋಡಿ, ಎಮೋಜಿಯ ಹಿಂದೆ ಏನೆಲ್ಲ ಹಿನ್ನೆಲೆಗಳಿದೆ, ಏನೆಲ್ಲ ವಿಶೇಷತೆಗಳಿರುತ್ತೆ, ಅದರ ಮಹತ್ವವೇನು ಅನ್ನುವಂಥದ್ದನ್ನ ಚಿಕ್ಕದಾಗಿ ಚೊಕ್ಕವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಸದ್ಯಕ್ಕೆ ಎಮೋಜಿಯಲ್ಲಿರುವಂತಹ ಆ ಒಂದು ನಗು ನಿಮ್ಮ ಮುಖದಲ್ಲೂ ಸಹ ಬರಲಿ ಅಂತ ಹೇಳ್ತಾ ಮುಂದಿನ ಹಾಡು, ಅಂದರೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದ ಮುಂದುವರಿದ ಕಾರ್ಯಕ್ರಮದ ಮೊದಲ ಹಾಡಾಗಿ ಮೂಡಿ ಬರ್ತಾ ಇದೆ, ವಿಶ್ವದ ಕೇಂದ್ರದ ಬೃಂದಾವನದಲ್ಲಿ ಅನ್ನುವಂತಹ ಗೀತೆ. ಕುಸುಮ ಮತ್ತು ಸುರೇಖ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಕುವೆಂಪು ಅವರ ಸಾಹಿತ್ಯ ರಚನೆಯಲ್ಲಿ ಮೂಡಿ ಬರ್ತಾ ಇದೆ ಈ ಗೀತೆ ನಿಮಗಾಗಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:55. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದ ಕೊನೆಯಲ್ಲಿ ಸಂದೇಶವನ್ನು ಕಳಿಸಿದ್ರು ಸೌಭಾಗ್ಯ ಅವರು ರಾಜನಕುಂಟೆಯಿಂದ. ಪಂಚಮಹಳಿಬಂಡಿ ಅವರ ಗೀತೆಗಳು ತುಂಬಾ ಖುಷಿ ಕೊಡ್ತು ನಮಗೆ ಮನಸ್ಸಿಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆನಂದಮೂರ್ತಿಯವರು ಶೃಂಗೇರಿಯಿಂದ, ಜೊತೆಗೆ ನಂಬರ್ ಎಂಡಿಂಗ್ 548 ಇವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಸುಧಾಮಣಿ ರಮೇಶ್ ಬಾಬು ಧನುಷ್ ದೀಕ್ಷಿತ್ ನೆದರ್ಲ್ಯಾಂಡ್ನ ಹೇಗ್ನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಅಲ್ಲಿಂದ ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ ಅಂತ ನಾವು ಮೆಸೇಜನ್ನು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮ ಇಲ್ಲಿಗೆ ಮುಗಿತಾ ಇದೆ ಸ್ನೇಹಿತರೆ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಮತ್ತೆ ಸಿಗ್ತೀನಿ 8:30 ಹಲೋ ಕರ್ನಾಟಕ ಅಂತ ಹೇಳ್ತಾ ಬರ್ತೀನಿ. ಓಕೆನಾ? ಸದ್ಯಕ್ಕೆ ಉಪಾಸನ ಮೋಹನ್ ಅವರು ಧನಿಯಾಗಿರುವಂತಹ ಪ್ರೀತಿ ಇರದೆ ನೀಡಲು ಅನ್ನುವಂತಹ ಸಾಹಿತ್ಯ ಇರುವಂತಹ ಗೀತೆ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯ ರಚನೆಯಲ್ಲಿ ಈ ಗೀತೆ ಇದೀಗ ಮೂಡಿ ಬರ್ತಾ ಇದೆ. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದ ಕೊನೆಯ ಹಾಡಾಗಿ

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:59:47. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಅನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೈನ್ಬೋಗಳಿಯ ಸಚಿನ್ ಬನವಾಸಿ. 8:33 ಆಗ್ತಾ ಇದೆ. ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಇದು. ಸೂಪರ್ ಹಿಟ್ ಆಗಿರುವಂತಹ ಗೀತೆಗಳು, ಮಾಹಿತಿಗಳು, ಮನರಂಜನೆ ಎಲ್ಲವೂ ಸಹ ಸಿಗುತ್ತೆ. ಮಿಸ್ ಮಾಡದೇ ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದ ಮೊದಲ ಹಾಡಾಗಿ ಮೂಡಿ ಬರ್ತಾ ಇದೆ ಯಶವಂತ್ ಚಲನಚಿತ್ರದ ಹಾಡು. ಹೇಮಂತ್ ಮತ್ತು ನಂದಿತಾ ಅವರು ಧ್ವನಿಯಾಗಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ ಈ ಒಂದು ಗೀತೆ ನಿಮಗಾಗಿ.

ಹೆಚ್ಚಿನ ಮಾಹಿತಿಗಾಗಿ ನೀವು ಬೆಂಗಳೂರು ಯೂನಿವರ್ಸಿಟಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡೋದ್ರ ಮುಖಾಂತರ ಇನ್ನು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಬಹುದು ಅಂತ ಹೇಳ್ತಾ ಸದ್ಯಕ್ಕೆ ನಿಮಗೋಸ್ಕರ ಮುಡಿಬರ್ತಾ ಇರುವಂತಹ ಮತ್ತೊಂದು ಗೀತೆ ರಿಷಿ ಚಲನಚಿತ್ರದ ಹಾಡು ಸೊಗಸೆ ಸೊಗಸೆ ಎನ್ನುವಂತಹ ಸೊಗಸಾಗಿರುವಂತಹ ಗೀತೆ. ವಿ ಮನೋಹರ್ ಅವರ ಸಾಹಿತ್ಯ ರಚನೆಯಲ್ಲಿ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ಇದಾಗಿತ್ತು. 8:49 ಆಗ್ತಾ ಇದೆ. ಇದೊಂದು ಪ್ರಕಟಣೆ. ಅಗ್ನಿಪಥ್ ಯೋಜನೆಯಡಿಯಲ್ಲಿ ಅಗ್ನಿವೀರ್ವಾಯು ಪ್ರವೇಶದ ಆಯ್ಕೆ ಪರೀಕ್ಷೆಗೋಸ್ಕರ ಅವಿವಾಹಿತ ಭಾರತೀಯ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಭಾರತೀಯ ವಾಯುಪಡೆಯ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಿದೆ. ಆನ್ಲೈನ್ ನೋಂದಣಿ ದಿನಾಂಕ 26 ಜುಲೈ 2026 ಅವಕಾಶ ಇರುತ್ತೆ. ಇನ್ನು ಆನ್ಲೈನ್ ಪರೀಕ್ಷೆಯ ದಿನಾಂಕಗಳು 22 ಮತ್ತು 23 ತಾರೀಕು. ಇನ್ನು ರಿಜಿಸ್ಟ್ರೇಷನ್ಗೋಸ್ಕರ ನೀವು ವೆಬ್ ಪೋರ್ಟಲ್ಗೆ ಭೇಟಿ ನೀಡಬೇಕಾಗುತ್ತೆ. iafrecruitment.edcil.co.in ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, iafrecruitment.edcil.co.in ಈ ಒಂದು ವೆಬ್ ಪೋರ್ಟಲ್ಗೆ ಭೇಟಿ ನೀಡೋದ್ರ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಮತ್ತು ಇನ್ನಿತರ ಮಾಹಿತಿಯನ್ನು ಸಹ ಕಲೆ ಹಾಕಬಹುದು. ಈಗ ಸದ್ಯಕ್ಕೆ 2 ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಸದ್ಯಕ್ಕೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರು ಅಂತ ಕೂಡ ನೋಡುವಂತಹ ಸಮಯ ಇದು. ಮಂಜುಳಾ ಮುನಿಯಪ್ಪ ಪಂತರಪಾಳ್ಯ ಮೈಸೂರು ರೋಡಿಂದ ಸಂದೇಶವನ್ನು ಕಳಿಸಿದ್ರು, ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಅಂತ. ರವೀನ್ ಕೊಪ್ಪ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಶುಭೋದಯ ಅಂತ. ತಮಗೂ ಸಹ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಮಂಡಿಕಲ್ ಕೃಪಾ ಉಮೇಶ್ ಅವರು ಯಾವುದಾದ್ರೂ ಒಂದು ಒಳ್ಳೆ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಿತೇಂದ್ರ ದಾಸ್ ಅಸ್ಸಾಮಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಇನ್ನು 9 ಕಾರ್ಯಕ್ರಮ ಆರಂಭವಾಗುತ್ತೆ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಅವಾಗ ಖಂಡಿತವಾಗ್ಲೂ ಸಂದೇಶವನ್ನು ಕಳಿಸಿ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಂತ. ಸುಜಾತ ಆರ್, ಗಣೇಶ್, ಲಿಖಿತಾ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್, ವಿಮ್ರಶ್, ರಾಜಾಜಿನಗರ ಇಂದ ನಾಗರತ್ನ ಅವರು ರಾಜಾಜಿನಗರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಸದ್ಯಕ್ಕೆ 2 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮದ ಕೊನೆಯ ಗೀತೆಗಳಾಗಿ ಮುಡಿ ಬರ್ತಾ ಇದೆ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲು. ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.

0: ಬಾನುಲಿಯಲ್ಲಿ
1: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನ ಬಿಲ್ಲಾಗಿ
0: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ
1: ಟ್ಯೂನ್ ಮಾಡಿ 101.3 FM.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕ್ಯಾಚ್ ದ ರೇನ್, बारिश के पानी की एक एक बूंद को हमें बचाना है. तो मेरा खास आग्रह है, वर्षा का बूंद बूंद पानी हम मिलकर के बचाएं.
2: जल है तो हम है. आइए घरों ऑफिसों में रेन वाटर हार्वेस्टिंग तकनीक अपनाएं, रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं. इस बारिश आइए जुड़े कैच द रेन अभियान से.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @ G

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:03. ಸಖತ್ ಸಾಂಗು ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಆಗ್ತಾ ಇದೆ. ನಿಮಗಿಷ್ಟವಾಗಿರುವಂತಹ ಗೀತೆಗಳನ್ನ ನೀವು ಕೇಳಬಹುದು ಈ ಸಮಯದಲ್ಲಿ ಅಂತ ಹೇಳ್ತಿದ್ದಾಗೆ ಸಂದೇಶಗಳು ಪಟ ಬರ್ತನೇ ಇದೆ ನಮ್ಮ ಇನ್ಬಾಕ್ಸ್ ಅಲ್ಲಿ. ಓ, ನೀವು ಸಹ ಸಂದೇಶವನ್ನು ಕಳಿಸಬಹುದು. ಯಾವ ನಂಬರ್ಗೆ ಗೊತ್ತಲ್ಲ, ಆದ್ರೂ ಹೇಳ್ತಾ ಇದ್ದೀನಿ ಕೇಳಿ. 9480909013 9480909013. ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸಿ ನಿಮಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ಕೇಳಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆ ಮುಡಿ ಬರ್ತಾ ಇದೆ. ಎಲ್ ಎನ್ ಶಾಸ್ತ್ರಿ ಅವರು ಧ್ವನಿಯಾಗಿರುವಂತಹ ಅಹಂ ಪ್ರೇಮಾಸ್ಮಿ ಚಲನಚಿತ್ರದ ಹಾಡು. ಎಸ್ ಸುಮಾ ಅವರು ಸಹ ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ವಿ ರವಿಚಂದ್ರನ್ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಈ ಒಂದು ಹಾಡು ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮದ ಮೊದಲ ಹಾಡಾಗಿ ಮುಡಿ ಬರ್ತಾ ಇದೆ.

ಒಂದು ಪವರ್ಫುಲ್ ಆಗಿರುವಂತಹ ಗೀತೆಯ ಮುಖಾಂತರ ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮ ಆರಂಭ ಆಗಿದೆ. 9:09 ಆಗಿರುವಂತಹದ್ದು. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀರಾ, ಯಾವ ಹಾಡಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ ಅಂತ ನೋಡೋದಾದ್ರೆ, ರಾಜುರತ್ನ ಪೂಜಾ ವರ್ಣಿಕ ರಾಜಾಜಿನಗರ ಇಂದ ಶುಭೋದಯ ಅಂತ ಹೇಳ್ತಿದ್ದಾರೆ. ತಮಗೂ ಸಹ ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಪ್ರಸಾದ್ ಕೆಸರಮಡು ತುಮಕೂರಿನಿಂದ, ಇನ್ನು ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರ ಇಂದ ಶ್ರೀಧರ ಪದ್ಮ ಪನ್ನಗಾಟಿ ಅನಂತಕುಮಾರ್ ಅವರು, ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಚಂದ್ರಶೇಖರ್ ಗಂಗಾವತಿಯಿಂದ ಶುಭೋದಯ ಕನ್ನಡ ಕಾಮನ ಬಿಲ್ಲು ಅಂತ ಸಂದೇಶವನ್ನು ಕಳಿಸಿರುವಂತಹವರು. ರಾಜೇಶ್ ಚನ್ನನಕುಂಟೆ ಶಿರಾ ಇಂದ ಧನ್ಯವಾದಗಳು ತಮಗೆ. ಇನ್ನು ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರ ಇಂದ, ಪ್ರಶಾಂತಿ ಎಚ್ ಬಿ ಜಯರಾಮ್ ರಾಜಾಜಿನಗರ, ಮಂಡಿಕಲ್ ಕೃಪಾ ಉಮೇಶ್ ಅವರು ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ, ಧರ್ಮಣ್ಣ ದನ್ನಿ ಅವರು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ವಿಜಯಕುಮಾರ್ ಎಸ್ ಎಂ ಯಾಲಕ್ಕಿ ನಗರಿ ಹಾವೇರಿ ಇಂದ, ನಾಗರತ್ನ ಅವರು ರಾಜಾಜಿನಗರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಬದ್ರೆ ಮತ್ತು ಮನೆಯವರು, ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರ ಇಂದ, ಪುಟ್ಟರಾಜು ಎಂ ಪಿ ಎಂ ಜಿ ದಿಬ್ಬಾ ಹೊಸದುರ್ಗ ತಾಲೂಕಿನಿಂದ, ಪದ್ಮಜಾ ಶರತ್ ಬಿಡೆ ಹಂಪಿ ನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಕಬಾಡಿ ವೆಂಕಟೇಶ್ ಇಂದ್ರ ಬಿನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು. ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ, ನೋಡೋಣ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ಯಾವ ಹಾಡಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಈ ಒಂದು ಗೀತೆ ಹರಿಹರನ್ ಅವರು ಧ್ವನಿಯಾಗಿರುವಂತಹ ಅನಾಥರು ಚಲನಚಿತ್ರದ ಹಾಡು. ರಂಗನಾಥ್ ಅವರ ಸಾಹಿತ್ಯ ರಚನೆಯಲ್ಲಿ ಸಾಧು ಕೋಗಿಲ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ರಥಸಪ್ತಮಿ ಚಲನಚಿತ್ರದ ಇಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಇವತ್ತು ಎಷ್ಟು ಮೆಸೇಜ್ಗಳು ಬರ್ತಾ ಇದೆ ಅಂತಂದ್ರೆ, ನಾನು ಎಷ್ಟು ಹಾಡುಗಳನ್ನ ಹಾಕ್ಬೇಕಪ್ಪ, ಎಷ್ಟು ಪ್ಲೇ ಮಾಡ್ಬೇಕಪ್ಪ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಎಸ್ ಓಕೆ, ನಿಮ್ಮ ಎಲ್ಲ ಹೆಸರುಗಳನ್ನು ಓದ್ಬಿಟ್ಟು ಆಯ್ದ ಹಾಡುಗಳನ್ನು ಖಂಡಿತವಾಗ್ಲೂ ಪ್ರಸಾರ ಮಾಡ್ತೀವಿ. ಮಹಾಂತೇಶ್ ಹರಗಾಪುರೆ ಚಿಕ್ಕೋಡಿ ತಾಲೂಕು ಶಿರಗಾವಿವಾಡಿ ಗ್ರಾಮದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಉಮಾರ್ ರವಿಕುಮಾರ್ ಉಜ್ಜನಹಳ್ಳಿ ಚನ್ನಪಟ್ಟಣ ತಾಲೂಕಿನಿಂದ, ಹುಬ್ಬಳ್ಳಿಯ ಲೋಹಿಯನಗರದಿಂದ ಚನ್ನಬಸಪ್ಪ ಕರ್ಮಡಿ ಮತ್ತು ಮಧುಮತಿ ಕರ್ಮಡಿ ಅವರು, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಂಕರ್ ಜಗ್ಲಿ ರಾಯಚೂರಿನಿಂದ, ಮತ್ತಿನ್ಯಾರು ಶ್ವೇತಾ ಚಿನ್ಮಯ ಸುಮಾ ಮಹಾಂತೇಶ್ ಗಾಡವಿ ರನ್ನ ಬೆಳಗಲಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎನ್ ಆರ್ ಪುರದಿಂದ ಬಲರಾಮ ಶಿವಣ್ಣ, ವೆಂಕಟೇಶ್ ತರುಣ್ ರಾಜ್ ಅವರು, ಮೊಹಮ್ಮದ್ ಅವರು ನಾಗರಹಾಳ ರಾಯಚೂರಿನಿಂದ ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಸಹ ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಗೀತಾ ನಾಗಪ್ಪ, ಪವನ್ ರೋಹಿತ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ಜೊತೆಗೆ ಸೀತಾರಾಮ್ ಕಿರ್ಕೋಡ್ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಲಕ್ಷ್ಮೀಕಾಂತ್ ರೂಪ, ತೇಜಸ್ವಿನಿ, ಯಶವಂತ್, ಸುಮಲತಾ, ಚನ್ನನ ಕುಂಟೆ ಇಂದ ಒಂದು ಹಾಡಿನ ರಿಕ್ವೆಸ್ಟ್ ಬಂದಿದೆ. ಷಣ್ಮುಖ ಹಳೇಬಾತಿ ಗ್ರಾಮದಿಂದ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಿದ್ದಾರೆ. ತಮಗೂ ಸಹ ವೆರಿ ಗುಡ್ ಮಾರ್ನಿಂಗ್. ಸಿಂಧನೂರಿನಿಂದ ಸುರೇಶ್ ಬಳ್ಳುಟಗಿ ಅವರು, ಶುಭೋದಯ ಅಂತ ರೇಣುಕಾ ನರಸಿಂಹ, ಪಾದರಾಯನಪುರದಿಂದ ಸಂದೇಶವನ್ನು ಕಳಿಸಿ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅನುಷಾ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಈ ಒಂದು ಗೀತೆ ಎರಡು ಮನದ ಮಾತೆ ಎನ್ನುವಂತಹ ಗೀತೆ, ಫ್ರಮ್ ಸಾಮ್ರಾಟ್ ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಈ ಸಮಯದಲ್ಲಿ ನಿಮಗಿಷ್ಟವಾಗಿರುವಂತಹ ಗೀತೆಗಳನ್ನು ನೀವು ಕೇಳಬೇಕು ಅಂದರೆ ಏನು ಮಾಡಬೇಕು ಗೊತ್ತಲ್ಲ, 9480909013 9489 101 3 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3.

0: ನಾವು ನವೆಂಬರ್ ಕನ್ನಡಿಗರಲ್ಲ, ನಂಬರ್ ಒನ್ ಕನ್ನಡಿಗರು.
1: ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ.
2: ನರನಾಡಿಯಲ್ಲೂ ಕನ್ನಡದ ಹರಿವು, ಅಣುಕಣದಲ್ಲೂ ಜೀವಿಸಿದೆ ಕನ್ನಡದ ಹೆಸರು.
3: ಕನ್ನಡವೇ ನಮ್ಮ ಉಸಿರಲ್ಲಿ ಇದೆ ನಾಡು ಇದೆ.
0: ಎಲ್ಲೆಡೆ

0: ಮೊಳದಲ್ಲಿ ಕರುನಾಡ ಜೈಘೋಷ, ಅದುವೇ ಕನ್ನಡಿಗರ ಹೃದಯಕ್ಕೆ ಹರ್ಷ.
1: ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ ಕವಿ ನಮ್ಮದು.
0: ಹೆಮ್ಮೆಯಿಂದ ಹೇಳಿ, ನಾವು ಕನ್ನಡಿಗರು.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ FM ರೇನ್ಬೋ ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತದೆ 9:34. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಸದ್ಯಕ್ಕೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಅಂತ ನೋಡೋದಾದ್ರೆ, ಶಿವಲಿಂಗಪ್ಪ ಕವಲಿ, ಮನೋಜ್ ಕವಲಿ, ಸಮರ್ಥ ಮಂಜುಳಾ ಇಳಕಲ್ಲಿಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇನ್ನು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದ್ದಂತ ಹುಷಾರ್ ರಾಜ್, ಕಾರ್ತಿಕ್ ಮತ್ತು ದೀಪಕ್ ಅವರು, ರಮ್ಯಾ ಮಂಜುನಾಥ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರಾಮದುರ್ಗದಿಂದ ಅದ್ವಿಕ ಕೆರೂರ್ ಅವರು ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ನಮಗೋಸ್ಕರ ಒಂದು ಹಾಡಿನ ಪ್ರಸಾರ ಮಾಡಿ ಅಂತ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಮತ್ತು ನಾಗರಾಜ್ BTM ಲೇಔಟಿಂದ. ಗುಡ್ ಮಾರ್ನಿಂಗ್ ಸರ್ ಅಂತ ರಾಣಿಬೆನ್ನೂರಿಂದ ಸೌಭಾಗ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಹೇಶ್ ಅವರು ಮಂಡ್ಯದಿಂದ, ವೇದವತಿ ತನ್ಮಯ್ ಆನೇಕಲ್, ಶಂಕರ್ ಮಠ ಶಿವಶಂಕರ್ ಅವರು, ನಮ್ಮ ರೆಡಿಂಗ್ ವಿತ್ 982 ಕುಷ್ಟಗಿ ತಾಲೂಕು ಗಂಗನಾಳದಿಂದ ಮಂಜು ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮುರ್ತುಜಾ ಸಾಬ್ ಅವರು ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ತಮಗೆ. ಇನ್ನು ವಿಜಯಪುರ ಜಿಲ್ಲೆಯ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ್ ನಿಲಯಕ್ಕೆ ಧನ್ಯವಾದಗಳು, ನಿರೂಪಕರಿಗೆ ಧನ್ಯವಾದಗಳು ಅಂತ ಶುಭೋದಯ ಅಂತ. ಚಿದಾನಂದ ಟಿವಿ ಸಕಲ್ ಹೊಸದುರ್ಗದಿಂದ, ಮೊಹಮ್ಮದ್ ನಾಗರಾಳದಿಂದ ಮೃಗಾಲಯ ಚಲನಚಿತ್ರದ ಹಾಡಿಗೋಸ್ಕರ, ಷಣ್ಮುಖ ಹಳೇಬಾತಿ ಗ್ರಾಮದಿಂದ, ಶೃಂಗೇರಿಯ ಕಿಗ್ಗಾಯಿಂದ ಸಹನಾ ಗಾಯತ್ರಿ ನಂದಕಿಶೋರ್ ಅವರು ಗುಡ್ ಮಾರ್ನಿಂಗ್ ಅಂತ. ಹೇಮಾ ಶ್ರೀನಿವಾಸ್ ಹೆಬ್ಬಾಳದಿಂದ ಮೆಸೇಜ್ ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ. ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಮುಂದಿನ ಗೀತೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಚಂದ್ರ ಚಕೋರಿ ಚಲನಚಿತ್ರದ ಹಾಡು. SA ರಾಜ್ಕುಮಾರ್ ಮತ್ತು ಸಂಗಡಿಗರು ಧ್ವನಿಯಾಗಿದ್ದಾರೆ. ಎಸ್ ನಾರಾಯಣ್ ಅವರ ಸಾಹಿತ್ಯ ರಚನೆಯಲ್ಲಿ, SA ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಮುಡಿ ಬರ್ತಾ ಇದೆ.

ಸೂಪರ್ ಹಿಟ್ ಹಾಡುಗಳು, ಸುಮಧುರವಾಗಿರುವಂತಹ ಗೀತೆಗಳು ಇವೆಲ್ಲವೂ ಸಹ ಮೂಡಿ ಬರ್ತಾ ಇದೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಇದು ನಿಮ್ಮದೇ ರಿಕ್ವೆಸ್ಟ್ ಶೋ, ನೀವೇ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇರುವಂತಹ ಗೀತೆಗಳು. ಇಂತಿನಿಂದ ಪ್ರೀತಿಯ ಚಲನಚಿತ್ರದ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ಹೇಮಂತ್ ಮತ್ತು ನಂದಿತಾ ಹೃದಯಾಗಿದ್ರು. ಯೋಗರಾಜ್ ಭಟ್ ಅವರ ಸಾಹಿತ್ಯ ರಚನೆ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಿತ್ತು ಈ ಗೀತೆ. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ, ಕೋಣನಕೆರೆ ಗ್ರಾಮದಿಂದ ಶ್ರೀನಿವಾಸ್, ಸುಪ್ರೀತಾ ಮತ್ತು ಬೆಳ್ಳಿ ಕುಮಾರಿಯವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜೊತೆಗೆ ಕುಮಾರ ಪಾರ್ಕಿಂದ ಚಂದ್ರಶೇಖರ್ ಅವರು ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ. ಚಿತ್ರದುರ್ಗದಿಂದ ಮಂಜುಳಾ ಗುರುಮೂರ್ತಿ ಅವರು, ಸತೀಶ್ ಎನ್ಎಚ್ ನಗರಕೆರೆಯಿಂದ, ಹಾವೇರಿ ಜಿಲ್ಲೆ ಚಿಕ್ಕೇರೂರಿಂದ ಸುಜನ್ ರಾಜು ಹೇಮಾ ಅವರು ಅಣ್ಣವಾಣ್ ಚಲನಚಿತ್ರದ ಹಾಡಿಗೋಸ್ಕರ ಒಂದು ರಿಕ್ವೆಸ್ಟ್ ಕಳಿಸಿದ್ದಾರೆ. ಇನ್ನು ಸಂದೇಶವನ್ನು ಕಳಿಸಿರುವಂತಹವರು ಸಿಂಗ ಅಯ್ಯಂಗಾರ್ ಅವರು ಹಾಸನ ಇಂದ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ತಮಗೂ ಸಹ ಶುಭೋದಯ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ, ಎನ್ ಎಸ್ ಬಡಾವಣೆ ಹೊಸದುರ್ಗ ಇಂದ, ಮಹಲಿಂಗಪುರ ಇಂದ ಐನುದ್ದೀನ್ ಬನ್ಹಟ್ಟಿ, ಮುಮ್ತಾಜ್ ಬನ್ಹಟ್ಟಿ, ರಿಯಾಜ್ ರುಬಿನಾ, ಶಬೀರಾ ಸುಫಿಯಾ, ಜುನೈದ್ ಅಂಜುಮಾ, ಹುಮೈರಾ ರಫಾತಾ ಮತ್ತು ಮರಿಯಾ ಅವರು ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಮೇಘನಾ ಧೃತಿ ಸಂತೋಷ್ ಚಿತ್ರಗಾರ್ ಹೊಸಪೇಟೆ ಇಂದ ನಮಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡಿ ಅಂತ. ಮಾದನ ಹಿಪ್ಪರಗಿಯಿಂದ ಭಾಗ್ಯ, ಜ್ಯೋತಿ ಭದ್ರೆ ಮತ್ತು ಕುಟುಂಬದವರು, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಅರುಣಾ ಮೈತ್ರಿ, ಜೆ ಸಿ ನಗರ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮಿಥುನ್ ಕತ್ತಿ ಬೆಲ್ಲದ ಬಾಗೇವಾಡಿ ಇಂದ ನಮಸ್ಕಾರ ಸರ್, ನಮಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡಿ ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಅಂತ. ಸೌಭಾಗ್ಯ ಅವರು ರಾಜನಕುಂಟೆ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮಂಜುನಾಥ್ ಅವರು ಬಳ್ಳಾರಿ ಇಂದ ನಮಸ್ಕಾರ ಕನ್ನಡ ಕಾಮನಬಿಲ್ಲು ಅಂತ ಸಂದೇಶವನ್ನು ಕಳಿಸಿರುವಂತಹವರು. ನಂಬರ್ ಎಂಡಿಂಗ್ ವಿತ್ 498, ಧನ್ಯವಾದಗಳು ತಮಗೆ ಅಂತ ಹೇಳ್ತಾ ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ. ನೋಡೋಣ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ಯಾವ ಹಾಡಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಈಗ ಸದ್ಯಕ್ಕೆ ಶ್ರುತಿ ಚಲನಚಿತ್ರದ ಹಾಡು ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ, ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯ ರಚನೆಯಲ್ಲಿ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ನಿಮಗಾಗಿ.

ಕಟ್ಟೋಣ, ನೀವು ಕೂಡ ತಾಳ

ಜನಮದ ಜೋಡಿ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ, ಸಮಯ ಆಗ್ತಾ ಇದೆ 9:57. ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಎಲ್ಲ ಹಾಡುಗಳು ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇವತ್ತು ನಿಮ್ಮ ಹಾಡುಗಳು, ನೀವು ರಿಕ್ವೆಸ್ಟ್ ಮಾಡಿರುವಂತಹ ಹಾಡುಗಳು ಪ್ರಸಾರ ಆಗಲಿಲ್ಲ ಅಂತಂದ್ರೆ ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ. ನಾಳೆನೂ ಸಹ ಕಾರ್ಯಕ್ರಮ ಇರುತ್ತೆ. ಪ್ರತಿದಿನ ಸಖತ್ ಸಾಂಗ್ಗಳನ್ನ ನೀವು ಕೇಳಬಹುದು ಸಂದೇಶವನ್ನು ಕಳಿಸೋದ್ರ ಮುಖಾಂತರ. ಎಸ್, ಈಗ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಾಡಾಗಿ ಮುಡಿ ಬರ್ತಾ ಇದೆ ವಿಜಯೋತ್ಸವ ಚಲನಚಿತ್ರದ ಈ ಒಂದು ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಶಂಕರ್ ಗಣೇಶ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಮತ್ತೆ ಮುಂದಿನ ಕಾರ್ಯಕ್ರಮ ಸಿನಿ ಚಿಟ್ಟೆಯಲ್ಲಿ ನಿಮ್ಮ ಜೊತೆಯಾಗ್ತೀನಿ, ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಭವಾನ್ಸಿ ಮಾಡುವಂತಹ ಗುಡ್ ಮಾರ್ನಿಂಗ್, ವೆರಿ ವೆರಿ ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3. ಸಮಯ ಆಗ್ತಾ ಇದೆ 10:05. ಅಂದರೆ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಸಿನಿ ಚಿಟ್ಟೆ ರೆಕ್ಕೆ ಬಿಚ್ಚಿ ನಿಮ್ಮ ಹತ್ರ ಬರುವಂತಹ ಟೈಮ್ ಇದು. ಇವತ್ತು ನಮ್ಮ ಸಿನಿ ಚಿಟ್ಟೆ ಹಾರ್ತಾ ಹಾರ್ತಾ ಬಂದು ಕೂತಿರುವಂಥದ್ದು ಎಲ್ಲಿ ಗೊತ್ತಾ? ನಮ್ಮ ಚಂದನವನದ ಹೊಸ ಅಲೆಯ ಮೇಲೆ. ಹೌದು, ಇವತ್ತಿನ ನಮ್ಮ ಸ್ಪೆಷಲ್ ಟಾಪಿಕ್ ನೆಕ್ಸ್ಟ್ ಜನರೇಷನ್ ಸಿನಿಮಾಗಳು. ಕನ್ನಡ ಸಿನಿಮಾ ಅಂದರೆ ಕೇವಲ ಒಂದು ರೀಜನಲ್ ಸಿನಿಮಾ ಅಂದುಕೊಂಡಿದ್ದಂತಹ ಒಂದು ಕಾಲ ಹೋಗೋಯ್ತು. ಈಗ ಗ್ಲೋಬಲ್ ಲೆವೆಲ್ನಲ್ಲಿ ನಮ್ಮ ಕತೆಗಳು ಸದ್ದು ಮಾಡ್ತಾ ಇದ್ದಾವೆ. ಈ ಒಂದು ಹೊಸ ಬದಲಾವಣೆಯ ಜೊತೆಗೆ ಶೋನ ಮೊದಲ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸದ್ಯಕ್ಕೆ ಮಿಸ್ಸಮ್ಮ ಕಿಸಮ್ಮ ಅನ್ನುವಂತಹ ಈ ಒಂದು ಗೀತೆ ಫ್ರಮ್ ಯುವರಾಜ ನಂದಿತಾ ಅವರು ಧ್ವನಿಯಾಗಿದ್ದಾರೆ. ಜೊತೆಗೆ ರಮಣಾ ಗೋಗುಲ ಅವರು ಸಹ ಈ ಒಂದು ಹಾಡಿಗೆ ಧ್ವನಿಗೊಡಿಸಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ ರಚನೆಯಲ್ಲಿ ಈ ಒಂದು ಗೀತೆ ನಿಮಗಾಗಿ.

ನಮಸ್ಕಾರ ಸ್ನೇಹಿತರೆ, ಮುಂಜಾನೆಯ ಮಸ್ತ್ ಕಾಫಿ ಜೊತೆಗೆ ನಿಮ್ಮ ರೇಡಿಯೋ ಟ್ಯೂನ್ ಮಾಡಿರುವಂತಹ ಎಲ್ಲ ಸಿನಿಮಾ ಪ್ರೇಮಿಗಳಿಗೆ ನಿಮ್ಮ ನೆಚ್ಚಿನ ಆರ್ ಜೈ, ನಿಮ್ಮ ರೇನ್ಬೋಗಳಿಯ ಸಚಿನ್ ಬನ್.

ವೆಲ್ಕಮ್ ಬ್ಯಾಕ್ ಟು ಸಿನಿಚಿಟ ಆನ್ ಎಫ್ ಎಂ ರೈನ್ಬೋ 101.3. ಹಾಡು ಸೂಪರ್ ಆಗಿತ್ತಲ್ಲ. ಸುಂದರಕಾಂಡ ಚಲನಚಿತ್ರದ ಈ ಒಂದು ಗೀತೆ ಉದಿತ್ ನಾರಾಯಣ್ ಮತ್ತು ಹರಿಣಿ ಅವರ ಧ್ವನಿಯಾಗಿದ್ರು. ಕೆ ಕಲ್ಯಾಣ್ ಅವರ ಸಾಹಿತ್ಯ ರಚನೆಯಲ್ಲಿ, ಎಂಎಂ ಕೀರವಾಣಿ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಸ್ನೇಹಿತರೆ, ವಿಷಯಕ್ಕೆ ಬರೋದಾದರೆ, ಒಂದು ಕಾಲ ಇತ್ತು ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಇರಬೇಕು, ಫೈಟ್ ಇರಬೇಕು, ಫಾರಿನ್ ಸಾಂಗ್ ಇರಬೇಕು ಅಂತ. ಆದರೆ ಇವತ್ತಿನ ನೆಕ್ಸ್ಟ್ ಜನರೇಷನ್ ಸಿನಿಮಾಗಳಿದ್ದಾವಲ್ಲ, ಆ ಫಾರ್ಮುಲಾವನ್ನೇ ಬ್ರೇಕ್ ಮಾಡಿರುವಂಥದ್ದು. ಅಂದರೆ ಆ ಸಿದ್ಧ ಸೂತ್ರಗಳನ್ನು ಬಿಟ್ಟು ಮುಂದೆ ಬಂದಿದ್ದಾವೆ. ಇವತ್ತು ಕಥೆಯಲ್ಲಿ ಅಸಲಿ ಹೀರೋ ಆಗಿರುವಂಥದ್ದು ನಮ್ಮ ಮಣ್ಣಿನ ಕತೆ, ನಮ್ಮ

ಸಂಸ್ಕೃತಿ, ನಮ್ಮ ನೇಟಿವಿಟಿಯನ್ನು ಇಟ್ಕೊಂಡು ಇಡೀ ಜಗತ್ತೇ ತಿರುಗಿ ನೋಡೋ ಹಾಗೆ ಮಾಡ್ತಿರುವಂಥದ್ದು ನಮ್ಮ ಕನ್ನಡದ ಹೆಮ್ಮೆ ಅಂತಲೇ ಹೇಳ್ಬೋದು. ಇನ್ನು ಕರಾವಳಿಯ ದೈವಾರಾಧನೆಯ ಕಥೆ ಇಟ್ಕೊಂಡು ಬಂದಂತಹ ಕಾಂತಾರ ಇರಬಹುದು, ಅಥವಾ ಹಳ್ಳಿಯ ಸೊಗಡಿನ ಸಿನಿಮಾಗಳಿರಬಹುದು, ಒಟ್ಟಿನಲ್ಲಿ ವೀಕ್ಷಕ ಪ್ರಭುಗಳು, ಪ್ರೇಕ್ಷಕ ಪ್ರಭುಗಳು ಕತೆ ಚೆನ್ನಾಗಿದ್ರೆ ಸಾಕು ಸೂಪರ್ ಡೂಪರ್ ಹಿಟ್ ಮಾಡ್ತಾರೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಇದೇ ಜೋಶ್ನಲ್ಲಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗುವಂತಹ ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ಸುರೇಶ್ ಪೀಟರ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಫ್ರಮ್ ನನ್ನ ಪ್ರೀತಿಯ ಹುಡುಗಿ. ಬಿಜಯಶ್ರೀ ಅವರು ಸಹ ಧ್ವನಿಗೂಡಿಸಿದ್ದಾರೆ. ಈ ಚೆಳ್ಳಿದ್ರೆ ಸಾಕೋದಾಗ್ಬಿಡುತ್ತೆ ಯಾವ ಸಾಂಗು ಅಂತ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ರಚನೆಯಲ್ಲಿ, ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆಯಲ್ಲಿ, ಕಾರ್ ಕಾರ್ ಕಾರ್ ಕಾರ್ ಎಲ್ ನೋಡಿ ಕಾರ್.

ಕೆ ಕಲ್ಯಾಣವರ ಸಾಹಿತ್ಯ ರಚನೆಯಲ್ಲಿ ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತ ಇದಾಗಿತ್ತು. ಸಿನಿ ಚಿಟ್ಟೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗಿನ ನೆಕ್ಸ್ಟ್ ಜನರೇಷನ್ ಸಿನಿಮಾಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಸಿನಿಮಾಗಳ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ದೃಶ್ಯ ವೈಭವ ಮತ್ತು ಸೌಂಡ್ ಕ್ವಾಲಿಟಿ. ಅಂತಾರಾಷ್ಟ್ರೀಯ ಮಟ್ಟದ ಮೇಕಿಂಗ್, ಹಾಲಿವುಡ್ಗೆ ಸೆಡ್ ಹೊಡೆಯುವಂತಹ VFX ಮತ್ತು ಥಿಯೇಟರ್ನಲ್ಲಿ ಮೈ ರೋಮಾಂಚನಗೊಳಿಸುವಂತಹ ಸೌಂಡ್ ಡಿಸೈನಿಂಗ್. ನಮ್ಮ ಟೆಕ್ನಿಷಿಯನ್ಸ್ ಇವತ್ತು ಇಂಡಸ್ಟ್ರಿಯ ಬೆಂಚ್ ಮಾರ್ಕ್ ಅನ್ನು ಸೆಟ್ ಮಾಡ್ತಾ ಇದ್ದಾರೆ. ಸಿನಿಮಾ ನೋಡೋದು ಈಗ ಬರೀ ಎಂಟರ್ಟೈನ್ಮೆಂಟ್ ಅನ್ನುವಂಥದ್ದಲ್ಲ, ಅದೊಂದು ಕಣ್ಣಿಗೆ ಹಬ್ಬ ತರುವಂತಹ ಎಕ್ಸ್ಪೀರಿಯನ್ಸ್. ಈ ಒಂದು ಟೆಕ್ನಿಕಲ್ ವಂಡರ್ಸ್ಗಳನ್ನ ನೆನಪು ಮಾಡ್ಕೊಳ್ತಾ ಕಿವಿಗೆ ಇಂಪು ನೀಡುವಂತಹ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ರೆಡಿ ಇದೆ. ತಗೊಳೆ ತಗೊಳೆ ಅನ್ನುವಂತಹ ಈ ಒಂದು ಗೀತೆ ಫ್ರಮ್ ಸೂಪರ್ ಸ್ಟಾರ್ ಶಂಕರ್ ಮಹಾದೇವನ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಅನ್ನೋನು ಅವನು ತಾನೇ. ಕೇಳ್ಮರಿ ನೀ ಕೇಳ್ಮರಿ, ಕೊಲೆಗಾರ ನಾನೇ ನಾನೇ ಅನ್ನೋನು ಅವನು ತಾನೇ. ಕೇಳ್ಮರಿ ನೀ ಕೇಳ್ಮರಿ, ಕೊಲೆಗಾರ ನಾನೇ ನಾನೇ

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಅನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:37. ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಕನ್ನಡ ಚಿತ್ರರಂಗದ ನೆಕ್ಸ್ಟ್ ಜನರೇಷನ್ ಸಿನಿಮಾಗಳ ಬಗ್ಗೆ. ಈ ಒಂದು ಹೊಸ ಅಲೆಗೆ ಶಕ್ತಿ ತುಂಬುತ್ತಾ ಇರುವಂತಹವ್ರು ಯಾರು ಗೊತ್ತಾ? ಚಿತ್ರರಂಗಕ್ಕೆ ಬರ್ತಾ ಇರುವಂತಹ ಹೊಸ ಹೊಸ ಪ್ರತಿಭೆಗಳು, ಶಾರ್ಟ್ ಫಿಲಂ ಮಾಡಿ ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ಬರ್ತಾ ಇರುವಂತಹ ಯುವ ನಿರ್ದೇಶಕರು ಮತ್ತು ಪ್ರಯೋಗಾತ್ಮಕ ಸಿನಿಮಾಗಳಿಗೆ ಕೈ ಜೋಡಿಸ್ತಾ ಇರುವಂತಹ ಹೊಸ ಪ್ರೊಡ್ಯೂಸರ್ಸ್, ಕಾಮಿಡಿ, ಸಸ್ಪೆನ್ಸ್, ಥ್ರಿಲ್ಲರ್, ಸೈಫೈ ಅಂತ ಎಲ್ಲ ಜಾನರ್ಗಳಲ್ಲೂ ಸಹ ಇವತ್ತು ಹೊಸಬರು ಧೈರ್ಯವಾಗಿ ಹೆಜ್ಜೆ ಇಡ್ತಾ ಇದ್ದಾರೆ. ಈ ಎಲ್ಲ ಹೊಸ ಕನಸುಗಳಿಗೆ ನಮ್ಮ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಅಂತ ಹೇಳ್ತಾ ಈಗ ಮುಂದಿನ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ ಸ್ನೇಹಿತರೆ. ಎಲ್ ಎನ್ ಶಾಸ್ತ್ರಿ ಅವರು ಧ್ವನಿಯಾಗಿರುವಂತಹ ಕೋದಂಡ ರಾಮ ಚಲನಚಿತ್ರದ ಈ ಒಂದು ಹಾಡು ರಾಜೇಶ್ ಮತ್ತು ಹೇಮಂತ್ ಅವರು ಸಹ ಧ್ವನಿಗೂಡಿಸಿದ್ದಾರೆ. ವಿ ರವಿಚಂದ್ರನ್ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೈನ್ಬೋ ಗಳೆಯ ಸಚಿನ್ ಬನವಾಸಿ.

0: ಬಾನಲ್ಲಿ
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ
0: ಮನತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 FM.

0: ಯಾರ್ಸಪ್ಪ.
1: ಡಕೋಟಾ ಎಕ್ಸ್ಪ್ರೆಸ್ ಚಲನಚಿತ್ರದ ಈ ಒಂದು ಸೂಪರ್ ಹಿಟ್ ಆಗಿರುವಂತಹ ಗೀತೆಯನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರು ಕಾರ್ಯಕ್ರಮದಲ್ಲಿ ಅಂತ, ಸೀತಾರಾಮ್ ಕಿರ್ಕೋಡಿಂದ ಸಂದೇಶವನ್ನು ಕಳಿಸಿದ್ರು, ಶಾಂತಾರಾಮ್ ಜೋಗುಪಾಳ್ಯ ಹಲಸೂರಿನಿಂದ ಹಾಡುಗಳು ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಿರಿಯೂರು ಬಬ್ಬೂರಿನಿಂದ ದೀಕ್ಷಿತ್, ಕೃಪಾ, ಭವ್ಯ ಮತ್ತು ಸೋನು ಅವರು ಸ್ತಿನಿಚಟ್ಟೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ, ನಾಗರತ್ನ ಅವರು ರಾಜಾಜಿನಗರದಿಂದ, ಸೌಭಾಗ್ಯ ಅವರು ರಾಜನಕುಂಟೆಯಿಂದ, ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗ ಗುಡ್ ಮಾರ್ನಿಂಗ್ ಅಂತ ಆನಂದ್ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಈ ಒಂದು ಹೊಸ ಜನರೇಷನ್, ಹೊಸ ಅಲೆಯ ಸಿನಿಮಾಗಳ ಬಗ್ಗೆ, ಅದರಲ್ಲೂ ಸಹ ನಮ್ಮ ಕನ್ನಡ ಚಿತ್ರರಂಗ ಯಾವ ರೀತಿಯಾಗಿ ಬೆಳೀತಾ ಇದೆ ಅನ್ನುವಂತಹದ್ದು. ಈ ಒಂದು ಸಮಯ ಹಾರು ಹೋಗೋದೆ ಗೊತ್ತಾಗೋದಿಲ್ಲ ಅಂತ ಅನ್ಸುತ್ತಲ್ವಾ, ಅದೇ ರೀತಿಯಾಗಿ ಇವತ್ತು ನಮ್ಗೆ ಅನ್ನಿಸ್ತಾ ಇದೆ. 10-11 ಗಂಟೆಯವರೆಗೆ ಸಮಯ ಹೇಗೋಯಿತು ಅಂತ ನನಗೆ ಗೊತ್ತಾಗಲಿಲ್ಲ, ಯಾಕಂದ್ರೆ ಅಂತ ಹಾಡುಗಳನ್ನ ನಿಮಗೆ ಪ್ರಸಾರ ಮಾಡ್ತಾ ನಾನು ಎಂಜಾಯ್ ಮಾಡ್ತಾ ಕಳೆದಿದ್ದೀನಿ. ಇವತ್ತಿನ ಹೊಸ ಟ್ರೆಂಡ್ ಬಗ್ಗೆ ಮಾತಾಡಿದ್ದು ತಮ್ಮೆಲ್ಲರಿಗೂ ಸಹ ಸಖತ್ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ, ನಮ್ಮ ಚಂದನವನದ ಈ ನೆಕ್ಸ್ಟ್ ಜನರೇಷನ್ ಪಯಣ ಹೀಗೆ ಮುಂದುವರಿಲಿ, ಇನ್ನು 100,000-1,000 ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಸಿನಿಚುಟ್ಟೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾ ಸಿ. ಈಗ ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಆಗ್ತಾ ಇದೆ. ಮತ್ತೆ ಸಿಗ್ತೀನಿ ಮುಂದಿನ ವಾರ ಇದೇ ಸಮಯದಲ್ಲಿ, ಮತ್ತಷ್ಟು ಮಾಹಿತಿ, ಮಗದಷ್ಟು ಮನರಂಜನೆಯೊಂದಿಗೆ ಅಂತ ಹೇಳ್ತಾ, ಎಲ್ಲರಿಗೂ ಟಾಟಾ ಬಾಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.
2: ಲೇಡೀಸ್ ಅಂಡ್ ಜೆಂಟಲ್ಮನ್, ಹಿಯರ್ ದೇ ಕಮ್, ದ ಏಂಜಲ್ಸ್ ಅಂಡ್ ಕ್ರೇಜಿ ಬಾಯ್ಸ್ ಅಂಡ್ ದ ಮ್ಯಾಜಿಕ್ ಬಿಗಿನ್ಸ್.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ

ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿರೋದು 11:42 ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ. ಈ ಹೊತ್ತಿನ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಆಪ್ಕಿ ಪಸಂದಲ್ಲಿ ನೆಮ್ಮೆಷ್ಟದ ಹಿಂದಿ ಗೀತೆಗಳನ್ನ ಕೇಳುವಂತಹ ಹೊತ್ತು. ಇವತ್ತು ಸಚಿನ್ ಭೌಮಿಕ್ ಅವರ ಬರ್ತ್ ಆನಿವರ್ಸರಿ. ಸೊ ಈ ಒಂದು ಹುಟ್ಟುಹಬ್ಬದ ವಿಶೇಷವಾಗಿ ಕಾರ್ಯಕ್ರಮದ ಮೊದಲ ಎರಡು ಗೀತೆಗಳು ಅವರೇ ಬರೆದಿರುವಂತಹ ಗೀತೆಗಳನ್ನು ನಾನು ಪ್ರಸಾರ ಮಾಡ್ತೀನಿ. ಅದಾದಮೇಲೆ ನಿಮ್ಮಿಷ್ಟದ ಗೀತೆಗಳನ್ನು ನೀವು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಬೋದು. ನಿಮ್ಗೆ ಯಾವ ಹಾಡು ಕೇಳಬೇಕು ಅಂತ ಅಂದ್ಕೊಂಡಿದೆಯೋ ಅದನ್ನು ನಮಗೆ ಟೈಪ್ ಮಾಡಿ 9480910013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ ನೀವು ಕಳಿಸ್ಕೊಡಬಹುದು. ನಮಗೆ ಗೀತ ರಚನೆಕಾರರಾಗಲ್ಲ, ಅವರು ಬರೆದಂತಹ ಕತೆಗಳಾಗಿರ್ಬೋದು, ಚಿತ್ರಕಥೆಗಳಾಗಿರ್ಬೋದು, ಸಿನಿಮಾಗಳಲ್ಲಿ ಅನೇಕ ಕ್ಲಾಸಿಕ್ ರೆಟ್ರೋ ಹಾಡುಗಳನ್ನು ಕೂಡ ಬರೆದಿದ್ದಾರೆ. ಸೊ ಮೇರೆ ಸಪ್ಪನೋ ಕಿ ರಾಣಿ ಕಬ್ ಆಯಗಿತ್ತು ಅನ್ನುವಂತಹ ಗೀತೆ ಆಗಿರ್ಬೋದು, ಆರಾಧನಾ ಸಿನಿಮಾದ ರೂಪ ತೆರಾ ಮಸ್ತಾನ ಆಗಿರ್ಬೋದು, ಕ್ಯಾರವನ್ ಸಿನಿಮಾದ ಗೀತೆಗಳಾಗಿರ್ಬೋದು, ಹೀಗೆ ಹಲವಾರು ಹಿಟ್ ಗೀತೆಗಳನ್ನು ಕೊಟ್ಟಂತಹ ಲಿರಿಸಿಸ್ಟ್, ಬರೀ ಲಿರಿಸಿಸ್ಟ್ ಅಷ್ಟೇ ಅಲ್ಲ, ಸ್ಕ್ರೀನ್ ಪ್ಲೇ ರೈಟರ್ ಅಂತ ಕೂಡ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇವರ ಹುಟ್ಟುಹಬ್ಬ ಇವತ್ತು. ಸೊ ಇವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಈ ಎರಡು ಗೀತೆಗಳು ನಿಮಗಾಗಿ ಬರ್ತಾ ಇದೆ. ಆಕಾಶವಾಣಿ ಬೆಂಗಳೂರು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮಿಷ್ಟದ ಹಾಡನ್ನು ಕೂಡ ನೀವು ರಿಕ್ವೆಸ್ಟ್ ಮಾಡ್ಬೋದು. ನಿಮಗೆ ಯಾವ ಹಾಡು ಇಷ್ಟ, ಯಾವ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ನೀವು ಕೇಳಬೇಕು ಅಂತ ಅಂದ್ಕೊಳ್ತಿದ್ದೀರಾ, ಅದನ್ನು ಟೈಪ್ ಮಾಡಿ ನಿಮ್ಮ ಮುದ್ದಾದ ಹೆಸರನ್ನು ಕೂಡ ಬರೆದು ನಮಗೆ ಕಳಿಸ್ಕೊಡಿ. 9480910013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ ಆಗಿರೋದು 11:13 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು FM ರೈನ್ಬೋ ಕನ್ನಡ ಕಾಮನವಿಲ್ಲನ್ನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಒಂದಷ್ಟು ರಿಕ್ವೆಸ್ಟ್ಗಳ ಹಾಡುಗಳ ಲಿಸ್ಟೇ ಬಂದಿದೆ. ಸೊ ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ನೋಡಿದಾರೆ, ನಂಬರ್ ರಿಂಗ್ ವಿತ್ 58149. ಇವರು ಕೂಡ ಸಂದೇಶವನ್ನ ಕಳಿಸಿ ಅವರ ನೆಚ್ಚಿನ ಗೀತೆಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಸುಭಾನ್ ಕೌರಿ ಅವರು ಹಂಪಸಾಗರದಿಂದ, ಹಾಗೆ ಮತ್ತೊಂದು ಮೆಸೇಜ್ ಬಂದಿರೋದು ನಂಬರ್ ಎಂಡಿಂಗ್ ವಿತ್ 58149. ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸುಧಾಮೂರ್ತಿ ಅವರು ಕೆಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. HR ರುದ್ರಸ್ವಾಮಿ ಅವರು ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರಘುನಾರಾಯಣ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು NR ಪ್ರಸಾದ್ ರಾಜಾಜಿನಗರಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ನೆಚ್ಚಿನ ಗೀತೆಗಳಿಗೆ ನೀವು ಏನು ಮಾಡಬೇಕು ಅಂತಂದರೆ, ವಾಟ್ಸಪ್ನ ತಗೊಂಡು ನಿಮ್ಮ ನೆಚ್ಚಿನ ಹಳೆಯ ಹಿಂದಿಯ ಗೀತೆ ಜೊತೆಗೆ ನಿಮ್ಮ ಹೆಸರನ್ನು ಬರೆದು ನಮಗೆ ವಾಟ್ಸಪ್ ಮುಖಾಂತರ ಸಂದೇಶವನ್ನು ಕಳಿಸ್ಕೊಡಿ, ನಾವು ಅದನ್ನು ಪ್ಲೇ ಮಾಡ್ತೀವಿ ಅಂತ ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಏಕ್ ಪ್ಯಾರ್ ಕಾ ನಗ್ಮಾ ಹೇ ಅನ್ನುವಂತಹ ಗೀತೆ. ಮುಕೇಶ್ ಹಾಗೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಶೋರ್ ಸಿನಿಮಾದಿಂದ ಈ ಒಂದು ಗೀತೆ. ಅದಾದ ಮೇಲೆ KJ ಜೇಸುದಾಸ್ ಅವರ ಧ್ವನಿಯಲ್ಲಿ ತೇರೆ ತಶ್ವೀರ್ ಕೋ ಅನ್ನುವಂತಹ ಗೀತೆ.

ಸಮಯಾಗಿರೋದು 11:25 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು FM ರೈನ್ಬೋ ಕನ್ನಡ ಕಾಮನವಿಲ್ಲನ್ನ ಆಪ್ಕೆ ಪಸಂದ್ ಕಾರ್ಯಕ್ರಮ ಸಾಗ್ತಾ ಇದೆ. ನಿಮ್ಮಿಷ್ಟದ ಗೀತೆಗಳನ್ನ ಪ್ಲೇ ಮಾಡ್ತಾ ಇದ್ದೀನಿ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇರುವಂತಹ ಗೀತೆ ಲತಾ ಮಂಗೇಶ್ಕರ್ ಅವರು ಹಾಡಿರುವಂತಹ ಮೇ ತುಮ್ಸೆ ಮೊಹಬ್ಬತ್ ಅನ್ನುವಂತಹ ಗೀತೆ ಬರ್ತಾ ಇದೆ. ವಾರೆಂಟ್ ಸಿನಿಮಾದಿಂದ ಈ ಒಂದು ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯದಲ್ಲಿ ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬರ್ತಾ ಇದೆ. ಅದಾದ ಮೇಲೆ ಮತ್ತೊಂದು ಗೀತೆ ಬರ್ತಾ ಇರೋದು ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆ ಬರ್ತಾ ಇರೋದು ದೇಸ್ ಪರ್ದೇಸ್ ಸಿನಿಮಾದಿಂದ. ಅಮಿತ್ ಖನ್ನಾ ಅವರ ಸಾಹಿತ್ಯದಲ್ಲಿ ರಾಜೇಶ್ ರೋಷನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ಬರ್ತಾ ಇದೆ. ಹಾಗೆ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಸುಧಾ ಜಯಶ್ರೀ ಸುನಿಲ್ ಅವರು ರಾಜಾಜಿನಗರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ಶ್ರವಂತ್ ಅವರು, ರೂಪಾ ಪಾಂಡುರಂಗರಾವ್ ಶ್ರವಂತ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ, ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಅನಂತಕುಮಾರ್ ಅರಸು ಅವರು ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿರುವುದು ಗೋವಿಂದ್ ಮೆನನ್ ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದರೆ, ವೆಂಕಟೇಶ್ ಅನ್ನಿಗೇರಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ದೇವಾನಂದ ಅವರು ಇಟಗಿ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಮಖಂಡಿಯಿಂದ ವಿಶ್ವ ಇಮಡಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರುವುದು ನಂಬರ್ ಎಂಡಿಂಗ್ ವಿತ್ 7265 ಗೋಪಿನಾಥ್ ಅವರು ಕೆಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸವಿತಾ ಗಿರೀಶ್ ಅವರು ಸುಂದರಕುಪ್ಪೆಯಿಂದ ಸಂದೇಶ ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿರೋದು ನಂಬರ್ ಎಂಡಿಂಗ್ ವಿತ್ 5549 ಇವರು ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆ ವಾಣಿಯವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿಂದ ಸಂದೇಶ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 3194 ಯಾರಿದು ಉದಯ್ಕುಮಾರ್, ಹಾಗೆ ಉದಯ್ಕುಮಾರ್ ರಾಂಪುರ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಲಕ್ಷ್ಮೀಪತಿ ಅವರು ಕೆಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶ ಕಳಿಸಿರೋ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ನಿಮ್ಮಿಷ್ಟದ ಗೀತೆಗಳನ್ನು ಪ್ಲೇ ಮಾಡುವಂತಹ ಹೊತ್ತು. ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ನೀವು ಕೇಳಬೇಕು ಅಂತ ಅಂದ್ಕೊಂಡ್ರೆ ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬಹುದು 9480909013 ಈ ಒಂದು ವಾಟ್ಸಪ್ ಸಂಖ್ಯೆಗೆ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಸಮಯಾಗಿರೋದು 11:36 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಆಪ್ಕಿ ಪಸಂದ್ ಕಾರ್ಯಕ್ರಮ ಸಾಗ್ತಾ ಇದೆ. ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಗೀತೆಗಳನ್ನ ಕೇಳುವಂತಹ ಹೊತ್ತು. ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ? ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು ಸಂದೇಶವನ್ನ ಕಳಿಸಿದ್ದಾರೆ, ಹಾಗೆ ಚಂದ್ರ ಲೇಔಟ್ ನಿಂದ ವೀರೇಶ್ ಅವರು ಸಂದೇಶವನ್ನ ಕಳಿಸಿದ್ದಾರೆ, ಹಾಗೆ ಶುಭೋದಯ ಅಂತ ಹೇಳ್ತಾ ಆಪ್ಕಿ ಪಸಂದ್ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇರೋರು. ನಂಬರ್ ಎಂಡಿಂಗ್ ವಿತ್ 8381815. ನಿಮ್ಮ ಹೆಸರನ್ನ ನೀವು ಮೆನ್ಷನ್ ಮಾಡಿಲ್ಲ. ಹಾಗೆ ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ವಾಸುಕಿ ಅವರು ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಿಂಧನೂರ್ ಸುರೇಶ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಪೈಲ್ವಾನ್ ಪಾಪಣ್ಣ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 23982. ನಿಮ್ಮ ಹೆಸರನ್ನ ಕೂಡ ನೀವು ಮೆನ್ಷನ್ ಮಾಡಿಲ್ಲ. ಅವರು ಕೂಡ ಸಂದೇಶಗಳನ್ನ ಕಳಿಸಿದ್ದಾರೆ. ಜೊತೆಗೆ ಶ್ರೀನಾಥ್ ಅವರು ಕೆಪಿ ಅಗ್ರಹಾರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಉಷಾ ಶ್ರೀನಿವಾಸ್ ಅವರು ಅಂಜನಾಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಂದೇಶ ಕಳಿಸಿರುವಂತಹ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇರುವಂತಹ ಗೀತೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಬಡೆ ದಿಲ್ವಾಲಾ ಅನ್ನುವಂತಹ ಸಿನಿಮಾದಿಂದ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಅದಾದ ಮೇಲೆ ಲತಾ ಮಂಗೇಶ್ಕರ್ ಹಾಗೆ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ ಮೂಡಿ ಬರ್ತಾ ಇರೋದು, ಅಚ್ಚಾ ತೋ ಹಮ್ ಚಲ್ತೆ ಹೇ ಅನ್ನುವಂತಹ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಆಪ್ಕಿ ಪಸಂದ್ ಕಾರ್ಯಕ್ರಮ.

ಸಮಯ ಆಗಿರೋದು 11:47 ಕೇಳ್ತಾ ಇದ್ರ ಆಪ್ಕಿ ಪಸಂದ್ ಕಾರ್ಯಕ್ರಮ ಇದು ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ್ನ ಶಿವಕಿರಣ್ ಅವರು ವಲ್ಲಭಾಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ ವಿಜಯನಗರ ಜಿಲ್ಲೆಯಿಂದ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ನಂಬರ್ ಎಂಡಿಂಗ್ ವಿತ್ 81550. ಮಂಜೇಶ್ವರ್ ಅವರು ಕಾಸರಗೋಡಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ರಾಜಾರಾಮ್ ವಸುದ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ಮತ್ತೊಂದು ಸಂದೇಶ ಬಂದಿರೋದು ಶಿವಶಂಕರ್ ವೇದಾವತಿ ಆನೇಕಲ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮುಡಿಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮಂಜುನಾಥ್ ಅವರು ಬಳ್ಳಾರಿಯಿಂದ ಈ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಕಾರ್ಯಕ್ರಮದ ಮುಂದಿನ ಗೀತೆ ನಿಮ್ಮೆಲ್ಲರಿಗೋಸ್ಕರ ಬರ್ತಾ ಇರೋದು ಮುಖೇಶ್ ಹಾಗೆ ಕಾಂಚನ್ ಅವರು ಹಾಡಿರುವಂತಹ ಕ್ಯಾ ಖೂಬ್ ಲಗ್ತಿ ಹೂ ಅನ್ನುವಂತಹ ಗೀತೆ ಮೂಡಿ ಬರ್ತಾ ಇದೆ. ಧರ್ಮಾತ್ಮ ಸಿನಿಮಾದಿಂದ ಈ ಒಂದು ಗೀತೆ. ಅದಾದ ಮೇಲೆ ಕಿಶೋರ್ ಕುಮಾರ್ ಹಾಗೆ ಆಶಾ ಭೋಸ್ಲೆ ಅವರು ಹಾಡಿರುವಂತಹ ಮತ್ತೊಂದು ಗೀತೆ ಜವಾನಿ ದಿವಾನಿ ಸಿನಿಮಾದಿಂದ. ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಇದು ಎಫ್ಎಂ ರೈನ್ಬೋ 101.3 MHz.

ಸಮಯ ಆಗಿರೋದು 11:56 ಕೇಳ್ತಾ ಇದ್ರ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಭಾನುಪ್ರಕಾಶ್ ಅವರು, ಶ್ರೇಯಸ್ ಅವರು ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಚಿಂತನ ಅವರು ಕೂಡ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಸರಸ್ವತಿ ಅವರು BTM ಲೇಔಟ್ನಿಂದ ಸಂದೇಶ ಕಳಿಸಿದ್ರೆ, ಸುಧಾರಾಣಿ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಶುಭ ಮಧ್ಯಾಹ್ನ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 88419. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಗಳಿಗೆ. ನಾವು ನಿಮ್ಮ ನೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಪ್ರಯತ್ನ ಮಾಡಿದ್ದೀವಿ. ಯಾರಿಗೆಲ್ಲ ಹಾಡು ನಿಮ್ಮ ನೆಚ್ಚಿನ ಹಾಡು ಪ್ರಸಾರ ಆಗಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪ್ರತಿದಿನವೂ ಆಪ್ ಕಿ ಪಸಂದ್ ಕಾರ್ಯಕ್ರಮ ಮೂಡಿ ಬರುತ್ತೆ, ನೀವು ಅಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ಬೋದು ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಗೀತೆಗಳನ್ನು. ಸದ್ಯಕ್ಕೆ ಆಪ್ ಕಿ ಪಸಂದ್ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ. ಮತ್ತೆ ಸಿಗ್ತೀನಿ ನಾನು ನನ್ನ ಮುಂದಿನ ಕಾರ್ಯಕ್ರಮದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ ಕರ್ನಾಟಕದ 4 ರೈಲ್ವೆ ನಿಲ್ದಾಣಗಳು ಸೇರಿದಂತೆ ದೇಶದ ಒಟ್ಟು 75 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಈ ಮಧ್ಯಾಹ್ನ 3:30 ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೊಪ್ಪಳದ ರೈಲು ನಿಲ್ದಾಣವನ್ನು 21.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ನೈಋತ್ಯ ರೈಲ್ವೆ ಮುಖ್ಯ ಪ್ರಚಾರ ನಿರೀಕ್ಷಕ ಪವನ್ ಸೋಮಣ್ಣವರ್.
1: ಇಂದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ದೇಶಾದ್ಯಂತ 75 ರೈಲ್ವೆ ಸ್ಟೇಷನ್ಗಳನ್ನು ಉದ್ಘಾಟಿಸಿದರು.

0: ಸ್ಥಾಪನೆ ಮಾಡಲಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 4 ನಿಲ್ದಾಣಗಳು ಈ ಪೈಕಿ ಆಯ್ಕೆ ಆಗಿದ್ದು ಕೊಪ್ಪಳ, ಬಾದಾಮಿ, ಅಳ್ನಾವರ, ಬಂಟ್ವಾಳ ಸ್ಟೇಷನ್ಗಳು ಉದ್ಘಾಟನೆ ಆಗಲಿದೆ. ನಮ್ಮ ಕೊಪ್ಪಳ ರೈಲ್ವೆ ಸ್ಟೇಷನ್ 21.5 ಕೋಟಿಯಲ್ಲಿ ನಿರ್ಮಾಣ ಆಗಿದೆ. ಈಗ 17 ಫಂಕ್ಷನ್ ಆಗಿ ಉದ್ಘಾಟನೆ ಆಗಲಿದೆ. ಗತಿಶಕ್ತಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಂಜಿನಿಯರ್ಸ್ ಬಂದು ಮಾಡಿರೋ ಕಾಮಗಾರಿಯ ವಿವರಗಳನ್ನು ಎಲ್ಲ ವಿವರಿಸಿದ್ದಾರೆ. ಇಲ್ಲಿ ಮುಂಚೆ ಯಾವ ತರ ರೈಲ್ವೆ ಸ್ಟೇಷನ್ ಇತ್ತು, ಇವಾಗ ಯಾವ ತರ ಆಗಿದೆ, ಏನೇನು ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ. ಮುಂಚೆ ಇಲ್ಲಿ ಎಸ್ಕಲೇಟರ್ ಇರಲಿಲ್ಲ, ಲಿಫ್ಟ್ ಇರಲಿಲ್ಲ, ಇವಾಗ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಪ್ಲಾಟ್ಫಾರ್ಮ್ ಶೆಲ್ಟರ್ಸ್ ಮಾಡಿದ್ದಾರೆ, ಪ್ಲಾಟ್ಫಾರ್ಮ್ ಸರ್ಫೇಸಿಂಗ್ ಮಾಡಿದ್ದಾರೆ, ರಿಟೈರಿಂಗ್ ರೂಮ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಕಂಪ್ಲೀಟ್ ಹಳೆ ಬಿಲ್ಡಿಂಗ್ ಅನ್ನೆಲ್ಲ ಡೆಮಾಲಿಶ್ ಮಾಡಿ ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ.
1: ಬೆಂಗಳೂರು ಪ್ರಾದೇಶಿಕ ಉಲ್ಲೇಖ ಮಾನದಂಡಗಳ ಪ್ರಯೋಗಾಲಯದಲ್ಲಿ ವೈಟ್ ರಾಬಿಟ್ ತಂತ್ರಜ್ಞಾನ ಆಧಾರಿತ ಭಾರತೀಯ ಪ್ರಮಾಣಿತ ಸಮಯ ಪ್ರಸರಣ ಸೌಲಭ್ಯವನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ದೇಶಾದ್ಯಂತ ಏಕರೂಪದ, ಹೆಚ್ಚು ನಿಖರ ಮತ್ತು ಸುರಕ್ಷಿತ ಸಮಯ ಮಾನದಂಡವನ್ನು ಸ್ಥಾಪಿಸುವ ಉದ್ದೇಶ ಹೊಂದಿರುವ ಒನ್ ನೇಷನ್ ಒನ್ ಟೈಮ್ ಉಪಕ್ರಮದ ಮಹತ್ವಾಕಾಂಕ್ಷೆಯ ದೃಷ್ಟಿಕೋನದಡಿ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗಿದೆ ಎಂದರು. ರಾಜ್ಯದ ಕುಶಲಕರ್ಮಿಗಳ ಕರಕುಶಲ ಪರಂಪರೆ, ಗ್ರಾಮೀಣ ಹಾಗೂ ಸಾಂಪ್ರದಾಯಿಕ ಕುಶಲಕರ್ಮಿಗಳ ಆದಾಯವನ್ನು ಹೆಚ್ಚಿಸಲು ಮಾರುಕಟ್ಟೆ ಒದಗಿಸುವುದು ಮುಖ್ಯ ಎಂದು ಎನ್ಇಎಸ್ ಸಂಸ್ಥೆಯ ಜಂಟಿ ನಿರ್ದೇಶಕ ಡಾ ಪಿ ನಾರಾಯಣ ಹೇಳಿದ್ದಾರೆ. ಕೇಂದ್ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಬೆಂಗಳೂರಿನ ಎಂಎಸ್ಎಂಇ ಅಭಿವೃದ್ದಿ ಮತ್ತು ಸೌಲಭ್ಯ ಕಚೇರಿ ಆಯೋಜಿಸಿದ್ದ ವಿಶ್ವಕರ್ಮ ಯೋಜನೆಯಡಿ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಕುರಿತ ಒಂದು ದಿನದ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಜಿಲ್ಲಾ ಆಹಾರ ಸಂಸ್ಕರಣ ಸಹಾಯಕ ನಿರ್ದೇಶಕ ಶಿವಕುಮಾರ್ ಮಾತನಾಡಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಕುಶಲಕರ್ಮಿಗಳಿಗೆ 3 ಲಕ್ಷದವರೆಗೆ %5 ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರಕಲಿದೆ ಎಂದರು. ಗದಗ ಜಿಲ್ಲೆ ನರಗುಂದ ತಾಲೂಕಿನಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ತಲೆದೋರಿದ್ದು, ಎಲ್ಲ ಇಲಾಖೆಗಳ ತಾಲೂಕು ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೇ ಉಳಿದು ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವಂತೆ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಎಚ್ಪಿ ಹುಲಗಣ್ಣವರ್ ಸೂಚಿಸಿದ್ದಾರೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆಯಡಿ ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ಅವಕಾಶವಿದ್ದು, ವಿವಿಧ ಇಲಾಖೆಗಳು ಅಗತ್ಯ ಕಟ್ಟಡಗಳ ಪ್ರಸ್ತಾವಗಳನ್ನು ತಾಲೂಕು ಪಂಚಾಯಿತಿ ಹಾಗೂ ಸಂಬಂಧಿತ ಗ್ರಾಮ ಪಂಚಾಯಿತಿಗಳಿಗೆ ಸಲ್ಲಿಸಿ ಕ್ರಿಯಾ ಯೋಜನೆಯಲ್ಲಿ ಸೇರಿಸಲು ಅವರು ಆದೇಶಿಸಿದರು. ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ರಾತ್ರಿ 8:45 ಆಯೋಜಿಸಿರುವ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಪಾಲ್ಗೊಂಡು ಎಸ್ಐಆರ್ ಕುರಿತ ಕೇಳುಗರ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ %70 ಮಳೆ ಕೊರತೆ ಉಂಟಾಗಿದ್ದು, ರೈತರು ಕಡಿಮೆ ನೀರು ಬಯಸುವ ಬೆಳೆ ಆಯ್ದುಕೊಳ್ಳುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಕೋರಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಈ ತಿಂಗಳಾಂತ್ಯದವರೆಗೆ ತೊಗರಿ ಬಿತ್ತಲು ಅವಕಾಶವಿದ್ದು, ಬೆಳಗ್ಗೆ ಮತ್ತು ಸಂಜೆ ನೀರು ಮತ್ತು ಪೋಷಕಾಂಶ ಒದಗಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಪ್ರಕಾಶ್ ಚೌಹಾಣ್ ಕೋರಿದ್ದಾರೆ. ತುಮಕೂರಿನ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿತ ಕೆಎಸ್ಎಫ್ಎ ಅಂತರ್ ಜಿಲ್ಲಾ ಫುಟ್ಬಾಲ್ ಲೀಗ್ ಫೈನಲ್ ಪಂದ್ಯದಲ್ಲಿ ಬೆಂಗಳೂರು ಜಿಲ್ಲಾ ತಂಡ ಕೊಡಗು ಜಿಲ್ಲಾ ತಂಡವನ್ನು ಶೂಟೌಟ್ನಲ್ಲಿ 4-2 ಅಂತರದಿಂದ ಮಣಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಒಟ್ಟು 19,39,677 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. 10,08,899 ಗಣತಿ ನಮೂನೆಗಳನ್ನು ಯಶಸ್ವಿಯಾಗಿ ಗಣಕೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10

0: ನವಿಲುಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲುಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲಿನ ಆ ಕಾಲದ ದನಿಗಳು.
1: ನೆನಪುಗಳ ಮಾತು ಮಧುರ
2: ಪ್ರತಿದಿನ 12:05 to 1:10 ಕೇಳಿ ನವಿಲುಗರಿ.
3: ನವಿಲುಗರಿಯೊಂದು ಎದೆಯೊಳಗೆ ಬಂದು ಕಚಗುಡಿಯ ಇಟ್ಟಂತಿದೆ.
0: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
3: ನಾ ಹಾಡದ ಹಾಡೊಂದನು ನಾಲಿಗೆಯು ತಾನಾಗೆ ನುಡಿದಂತಿದೆ.
0: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿ ನನ್ನ ಮಾತ್ರ
2: ಆಕಾಶವಾಣಿ FM ರೇನ್ಬೋ 101.3 MHz. Musically yours.
4: ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನ ಟ್ಯೂನ್ ಮಾಡಿದ್ದೀರಾ. ಈ ಹೊತ್ತಿನ ಕಾರ್ಯಕ್ರಮ ಇದು ನವಿಲುಗರಿ. ನಿಮ್ಮೊಂದಿಗೆ ಈ ಹೊತ್ತಿನ ಹೋಸ್ಟ್ ನಾನು ವಿಜಯಶ್ರೀ. ಒಂದಿಷ್ಟು ಮಧುರವಾದ ಹಾಗೇನೆ ಸುಂದರವಾದ ಹಾಡುಗಳನ್ನು ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ ಎಂದಿನಂತೆ. ಅದರ ಜೊತೆಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸಂಗತಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಒಂದು 10 ನಿಮಿಷ ನೀವು ಇವತ್ತು ನಿಮ್ಮ ಕಿವಿಗಳನ್ನು ತುಂಬ ಪಕ್ಕ ಕೊಡಬೇಕಾಗತ್ತೆ 101.3 101.3 ಹರ್ಟ್ಸ್ಗೆ ಮೆಗಾಹರ್ಟ್ಸ್ಗೆ. ಯಾಕೆ ಅಂತಂದರೆ ಒಂದು ಇಂಟ್ರೆಸ್ಟಿಂಗ್ ಪುಟ್ಟ ಕಾರ್ಯಕ್ರಮ ನಾನು ನಿಮಗೋಸ್ಕರ ಮಾಡ್ಕೊಂಡು ಬಂದಿದ್ದೀನಿ. ನೋಡೋಣ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತೀರಾ ಅಂಥೇಳಿ ಅಂತ. ಹಾಗೆಯೇ ನಂಗೆ ತುಂಬ ಬೇಜಾರಿನ ಸಂಗತಿ ಏನು ಅಂತಂದರೆ, ನಾನು ಹೊರಡುವಾಗ ಸ್ಟುಡಿಯೋದಿಂದ ಇನ್ನೇನು ಬಾಯಿ ಹೇಳಿ ಹೊರಡುವಾಗ ಎಷ್ಟೊಂದು ಮೆಸೇಜ್ಗಳು ಬಂದಿರುತ್ತೆ, ಅದಕ್ಕೆ ನನಗೆ ವಾಪಸ್ ಉತ್ತರಗಳು ಕೂಡ ಕೊಡೋದಕ್ಕೆ ಆಗೋದಿಲ್ಲ, ಆ ಬೇಜಾರಿದೆ. ಹೀಗಾಗಿ ವಿತಿನ್ ಆದಷ್ಟು ನಾನು ಬಾಯಿ ಹೇಳಿ ಹೊರಡೋದ್ರೊಳಗೆ ನಿಮ್ಮ ಮೆಸೇಜ್ಗಳು ನನಗೆ ಸೇರ್ತಾ ಇರಲಿ. ಬನ್ನಿ ಪ್ಲೇಲಿಸ್ಟ್ಗೆ ಹೋಗೋಣ. ಏನು ವಿತಿನ್ ಕಾರ್ಯಕ್ರಮ, ಅದಕ್ಕಿಂತ ಮೊದಲು ನಾನು ನಿಮಗೆ ಹೇಳಿಬಿಡ್ತೀನಿ. 100 ರೂಪಾಯಿ ನೋಟ್ ಈಗ ನಿಮ್ಮ ಹತ್ರ ಹೊಸ ನೋಟ್ ಇದ್ರೆ ತೆಗೆದಿಟ್ಕೊಳ್ಳಿ. ಏನು ಎತ್ತ ಅಂತ ಹೇಳ್ತೀನಿ ಈ ಹಾಡಿನ ನಂತರ.

ಹೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮವನ್ನು. ನಾನು ನಿಮಗೆ ಹೇಳಿದೆ 100 ರೂಪಾಯಿ ನೋಟನ್ನು ಕೈಯಲ್ಲಿ ಇಟ್ಕೊಳ್ಳಿ ಅಂತ. ಹೌದು, ಅದಕ್ಕಿಂತ ಮೊದಲು ಹೇಳಿಬಿಡ್ತೀನಿ, ಆಮೇಲೆ ವಿಜಯಶ್ರೀ ಬಾಯಿ ಹೇಳ್ತಾ ಆ ವಿಷಯನೂ ಹೇಳಿದೆ ಹೊರಟೋದ್ರಿ ಅಂತ. ಇವತ್ತು ನಾನು ನನ್ನ 2-ವೀಲರಲ್ಲಿ ಬರುವಾಗ ಗುಣುಗಿಕೊಂಡು ಬಂದ ಹಾಡು ಮೆಲ್ಲು ಸಿರೆ ಸವಿಗಾನ, ಸೂಪರ್ ವರ್ಷನ್ನು ನಾನು ಕೇಳ್ಕೊಂಡು ಬಂದೆ. ಸಖತ್ತು ಖುಷಿಯಾಯಿತು. ಪೂರ್ತಿ ಹಾಡೇನು ಬರಲ್ಲ ನನಗೆ, ಆದರೆ ಖುಷಿಯಾಗಿ ಬರುವಷ್ಟು ಹೇಳ್ಕೊಂಡು ಬರ್ತಾ ಇದ್ದೆ. ಯಾಕೆ ನಾನು ನಿಮಗೆ 100 ರೂಪಾಯಿ ನೋಟು ಕೈಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ರೆ, ಅಹಮದಾಬಾದಿಂದ ಜಸ್ಟ್ ಒನ್ ಅವರ್ ಜರ್ನಿನೂ ಇಲ್ಲ, ಅದಕ್ಕಿಂತ ಕಡಿಮೆ ಜರ್ನಿನಲ್ಲೇ ಇರುವಂತಹ ಪಠಾಣ ಅನ್ನೋ ಜಾಗದಲ್ಲಿ ರಾಣಿ ಕಿವಾವ್ ಅಂದರೆ ನಾವು ಬಾವಿ ಅಂತ ಏನು ಹೇಳ್ತೀವಲ್ಲ ಅದು ನೋಡಿ, ಈಗ ಸ್ವಿಮ್ಮಿಂಗ್ ಪೂಲು ಅದು ಇದು 108 ಲಕ್ಷುರಿಗಳನ್ನು ನಾವು ನೋಡ್ತೀವಿ. ಆದರೆ ಈ ಐತಿಹಾಸಿಕ ಸ್ಥಳದಲ್ಲಿರುವಂತಹ ಈ ಸೋಲಂಕಿ ಡೈನಾಸ್ಟಿ ರಾಣಿ ಉದಯಮತಿಗೋಸ್ಕರ ಅದು ಮಾಡಿದ್ದಂತಹ ಒಂದು ಕೊಳ ಎಷ್ಟು ಅದ್ಭುತವಾಗಿ ಅಂದರೆ, ಆದರೆ ಅದರ ಇತಿಹಾಸ ಓದ್ತಾ ಹೋದರೆ ವಿಚಿತ್ರವೂ ಕೂಡ ಇದೆ. 1986 ಈಚೆಗೆ ಅದು ಪ್ರವಾಸಿಗರಿಗೆ ತೆಗೆದುಕೊಂಡಿದ್ದು, ಅದಕ್ಕಿಂತ ಮೊದಲು ಅದು ಪೂರ್ತಿ ಹೂತು ಹೋಗಿತ್ತು ಮಣ್ಣಲ್ಲಿ. ಗುಜರಾತ್ ಟೂರ್ ಮಾಡಿದವರೆಲ್ಲರೂ ಕಾಮನ್ ಆಗಿ ಇದಕ್ಕೆ ಹೋಗೇ ಹೋಗಿರ್ತಾರೆ. ಆದರೆ ಒಂದಂತೂ ಹೇಳ್ತೀನಿ, ನಿಜವಾಗಿ ಆ ಪ್ಲೇಸ್ಗೆ ಹೋಗಿ ನೋಡಿ ಅದನ್ನು ಫೀಲ್ ಮಾಡೋದಿದೆಯಲ್ಲ, ಎಂಜಾಯ್ ಮಾಡೋದಿದೆಯಲ್ಲ, ಅದ್ಭುತವಾದಂಥ ಕೊಳ. ಹಾಗೆ ದೂರದಿಂದ ನಿಂತರೆ ಆ ಮಹಲ್ಗಳು ಕೂಡ ಒನ್ ಬೈ ಒನ್ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಮಧ್ಯೆ ಇರುವಂತಹ ಶೇಷಶಾಹಿ ವಿಷ್ಣು ಕೂಡ ಬಹಳ ಅದ್ಭುತವಾಗಿ ಕಾಣಿಸ್ತಾನೆ. ಯಾಕೆ ನಾವು 100 ರೂಪಾಯಿ ನೋಟ್ ಇಟ್ಕೊಳ್ಳಿ ಅಂತ ಹೇಳಿದೆ ಅಂದರೆ, ಹೌದು, ಯುನೆಸ್ಕೋ ಹೆರಿಟೇಜಲ್ಲಿ ಈ ಒಂದು ಮಾನ್ಯುಮೆಂಟ್ ಅಥವಾ ಈ ಐತಿಹಾಸಿಕ ಸ್ಥಳದ ಎಲ್ಲ ಚಿತ್ರಗಳು ಬಂದ ನಂತರ ಇದನ್ನು ನಮ್ಮ ಭಾರತದ 100 ರೂಪಾಯಿ ನೋಟಿನಲ್ಲಿ ಈ ಚಿತ್ರಣವನ್ನು ಮುದ್ರಿಸಿದ್ದಾರೆ. ಗಮನಿಸಿ ನೋಡಿ, ಅದೇ ರಾಣಿ ಕಿ ವಾವ್. ಎಷ್ಟು ಚೆನ್ನಾಗಿದೆ ಅಂದರೆ ಆ ಒಂದು ಶಿಲ್ಪಕಲೆಯಲ್ಲಿ ಅದು ಪೂರ್ತಿ ಆ ಕಂಬದಲ್ಲಿ ಕೆತ್ತಿರುವಂತಹ ಚಿತ್ರಗಳು, ಆ ಒಡವೆ, ಪ್ರತಿಯೊಂದು ಪ್ರಾಣಿಗಳು, ಹಾಗೆ ಎಲ್ಲವೂ ಕೂಡ ಅಷ್ಟು ಆ ಡಿಟೇಲಿಂಗ್ ಅದ್ಭುತವಾಗಿದೆ. ಖಂಡಿತ ಗುಜರಾತ್ ಟೂರ್ ಮಾಡಿದವರು ಎಲ್ಲರೂ ನೋಡೇ ನೋಡಿರ್ತೀರ, ಆ 100 ರೂಪಾಯಿ ನೋಟ್ನಲ್ಲಿ ಇದರ ಚಿತ್ರ ಕೂಡ ಇದೆ. ಬರ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ನಿಮ್ಮೊಟ್ಟಿಗೆ. ಈಗ ನೆಕ್ಸ್ಟು ಈಗ 12:14, ನೆಕ್ಸ್ಟು ನಾನು ಹೇಳೋ ಪ್ಯಾರಾಗ್ರಾಫ್ನ ನೀಟಾಗಿ ಕೇಳಿಸ್ಕೊಳ್ಳಿ, ಅದರಲ್ಲೊಂದು ವಿಶೇಷತೆ ಇದೆ, ಅದರ ಅದಾದಮೇಲೆ ನೀವು ಕೂಡ ಅದೇನು ಅಂತ ವಾಟ್ಸಪ್ ಮಾಡ್ಬೋದು. ಹಾಡು ಕೇಳಿಕೊಂಡು ವಾಪಸ್ ಬಂದ ನಂತರ

ಮೆಲ್ಲು ಸಿರಿ ಸವಿಗಾನ. ವೀರಕೇಸರಿ ಚಿತ್ರದ ಒಂದು ಸೂಪರ್ ಸಾಂಗ್ನ ಕೇಳಿಕೊಂಡು ವಾಪಸ್ ಬಂದಿದ್ದೀರಾ. ನವಿಲು ಗರಿ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ನಿಮ್ಮೊಟ್ಟಿಗೆ ಇವತ್ತಿನ ಹೋಸ್ಟ್ ನಾನು ವಿಜಯಶ್ರೀ. ಸಮಯ 12:18. ಈಗ ನೀವು ಈ ಸಂಖ್ಯೆನ ನೆನ್ಪಿಟ್ಕೊಳ್ಳಿ, ಈ ನಂಬರ್ನ 9480901013. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, 9480901013 ಈ ಸಂಖ್ಯೆಗೆ ನಿಮ್ಮ ವಾಟ್ಸಪ್ನ ಕಳಿಸ್ಬೇಕು. ಇದು ನಿಮಗೆ ಒಂದು ಪುಟ್ಟ ಗೇಮ್ ಶೋ. ಇನ್ನೊಂದು ಹಾಡಿನ ಬ್ರೇಕ್ ಕೊಟ್ಬಿಡ್ಲಾ, ಬೈ ದಟ್ ನಿಮಗೆ ಈಗ ಕೇಳಿಸ್ಕೊಂಡಿದ್ದೀರಾ, ರೆಡಿ ಇರ್ತೀರಾ? ಓಕೆ, ಒಂದು ಹಾಡು ಕೇಳಿಸ್ಬಿಟ್ಟು ನಾನು ಹೇಳ್ತೀನಿ. ಬಟ್ ಅದಕ್ಕಿಂತ ಮೊದಲು ಒಂದು ಇಂಟ್ರೆಸ್ಟಿಂಗ್ ಸಂಗತಿ ನಿಮ್ಗೆ ಹೇಳ್ತೀನಿ. ಹಳೆ ಪೇಪರು, ಹಳೆ ಕಬ್ಬಿಣ ಎಲ್ಲ ತೊಗೊಳ್ತಾ ಇದ್ರು ಗೊತ್ತು, ಅದೆಲ್ಲ ತುಂಬ ಕಾಮನ್ನು. ಓಲ್ಡ್ ಗುಜರಿ ಹಾಕ್ತಿದ್ವಿ, ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ತೀರಾ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ, ಎಲ್ಲ ಕಡೆಗೂ ಕೂಡ ತೆಂಗಿನ ಚಿಪ್ಪನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಸಿಕ್ಕಾಪಟ್ಟೆ ದುಡ್ಡಿಗೆ, ಕೆಜಿಗಟ್ಟಲೆ. ಹೌದು, ಮೊದಲಂದರೆ ಡಸ್ಟ್ಬಿನ್ನಲ್ಲಿ ಬಿಸಾಡ್ತಾ ಇದ್ವಿ, ಒಗಸ್ತಾ ಇದ್ವಿ, ಪ್ಯಾಕ್ ಮಾಡಿ ಎಲ್ಲೋ ಹಾಕ್ತಾ ಇದ್ವಿ, ಇನ್ ದ ಸೆನ್ಸ್ ವೇಸ್ಟಲ್ಲಿ. ಈಗ ಹಾಗಿಲ್ಲ, ಅದನ್ನು ಮನೆ ಮನೆಗೆ ಹುಡುಕೊಂಡು ಬಂದು ತೊಗೊಂಡು ಹೋಗ್ತಾ ಇದ್ದಾರೆ, ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಅಫ್ಕೋರ್ಸ್ ನೀವೆಲ್ಲ ನೋಡಿರ್ತೀರಾ, ಆರ್ಟ್ ಮಾಡ್ತಾರೆ, ಏನಾದರೂ ಒಂದಿಷ್ಟು ಚಂದ ಚಂದದ ಆರ್ಟಿಕಲ್ ಮಾಡ್ತಾರೆ, ಮಾರ್ತಾರೆ. ಆದರೆ ಅದರ ಹೊರತಾಗಿ ಈಗ ಇತ್ತೀಚಿನ ಒಂದು ತಂತ್ರಜ್ಞಾನದಲ್ಲಿ, ಟೆಕ್ನಾಲಜಿನಲ್ಲಿ ಅದನ್ನು ಕಾರ್ಡ್ಬೋರ್ಡ್ ಶೀಟ್ ಥರನೂ ಮಾಡ್ತಾ ಇದ್ದಾರಂತೆ. ಹಾಗೆ ಅದರಿಂದ ಒಂದು ಸ್ಪೆಷಲ್ ಉರುವಲನ್ನು ಕೂಡ ತಯಾರು ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಕಡೆಯಿಂದ ಅದನ್ನು ಸ್ಟಾಕ್ ಮಾಡಿ ಕಲೆಕ್ಟ್ ಮಾಡುವಂತಹ ಒಂದಿಷ್ಟು ಪ್ರಾಕ್ಟೀಸ್ ಹುಟ್ಕೊಂಡಿದೆ. ಹಾಗೆ ಆ ಫ್ಯಾಕ್ಟ್ರಿಗಳು ಕೂಡ ಓಪನ್ ಆಗ್ತಾರೆ. ಒಳ್ಳೆ ಸಂಗತಿ ಅಲ್ವಾ? ವೇಸ್ಟ್ ಯಾವುದಾದ್ರೂ ಥರದಿಂದ ಯೂಸ್ ಆಯಿತು ಅಂದರೆ ರಿಯಲಿ ಯೂಸ್ಫುಲ್ ಅಂತ ಹೇಳಿ ಹೇಳ್ಬೋದು. ಬಟ್ ಈಗ ನೀವು ರೆಡಿ ಇರಬೇಕು ನಾನು ಹೇಳುವಂತಹ ನೆಕ್ಸ್ಟ್ ಟಾಸ್ಕನ್ನು ಫೇಸ್ ಮಾಡೋದಕ್ಕೆ. ನಿಮ್ಮ ಸಂದೇಶವನ್ನು ನಾನು ಖಂಡಿತ ನಿರೀಕ್ಷೆ ಮಾಡ್ತೀನಿ, ನಿಮ್ಮ ವಾಟ್ಸಪ್ ಮೆಸೇಜ್ನ ನಿರೀಕ್ಷೆ ಮಾಡ್ತೀನಿ. ಸದ್ಯಕ್ಕೆ ಹಾಡು ಕೇಳಿಕೊಂಡು ವಾಪಸ್ ಬನ್ನಿ.

ಚಂದ ಚಂದದ ಹಾಡುಗಳನ್ನು ಕೇಳಿಕೊಂಡು ನೀವಿದ್ದೀರಾ ನವಿಲುಗರಿ ಕಾರ್ಯಕ್ರಮದಲ್ಲಿ 101.3 ಮೆಗಾ ಹರ್ಟ್ಸ್ನಲ್ಲಿ. ಸುಮಿತ್ರಾ, ಖಂಡಿತ ನಿಮ್ಮ ಏನು ಹೇಳ್ತೀವಿ ರಿಕ್ವೆಸ್ಟ್ನ ನಾನು ಗಮನದಲ್ಲಿಟ್ಕೊಂಡಿದ್ದೀನಿ. ಮೇಡಮ್, ಏನು ಕೇಳಿಸ್ಕೊಳ್ಳೇ ಇಲ್ಲ ನಾನು ಅಂಥೇಳಿ ಅಂತಂದರೆ ಕ್ಲಿಯರ್ ಇರಲಿಲ್ಲ, ಸಾರಿ ಸಿಗ್ನಲ್ ಇರಲಿಲ್ಲ. ಒಂದ್ಸರಿ ಹೇಳ್ತೀನಿ ಕೇಳಿ. ಈಗ ನಾನು ಹೇಳುವಂಥ ಕಥೆಯನ್ನು ನೀವು ಕೇಳಿಸ್ಕೊಳ್ಬೇಕು. ಸಣ್ಣ ಸ್ಟೋರಿ ಅದು, 5 ಲೈನಿನ ಸ್ಟೋರಿ. ಅದೇನು ಅಂತ ಕ್ವಶನ್ನ ನಾನು ಮಾತಾಡಿದ್ಮೇಲೆ ಹೇಳ್ತೀನಿ, ಫಟಾಫಟ್ ನೆನ್ಪಿಟ್ಕೊಳ್ಳಿ. ಖಂಡಿತ ಈ ಸ್ಟೋರಿನ ನಾನು ರಿಪೀಟ್ ಮಾಡಲ್ಲ, ಜಸ್ಟ್ ನಿಮ್ಗೊಂದು ಚೇಂಜ್ಗೆ, ಓಕೆನಾ? ಒಂದೊಂದ್ಸರಿ ಫ್ರೆಂಡ್ಶಿಪ್ಪಲ್ಲಿ ಏನಾಗ್ಬಿಡುತ್ತೆ ಗೊತ್ತೋ, ದೊಡ್ಡವರಿರಲಿ ಸಣ್ಣವರಿರಲಿ, ಟೀನೇಜರ್ಸ್ ಮಧ್ಯೆ ಹುಡುಗಾಟದ ಸ್ನೇಹ ಲೋಕದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನು ನನ್ನ ಕೇಳಿದ್ರೆ ಜಸ್ಟ್ ಮಾತಲ್ಲಿ ಮರ್ತು ಬಿಡಬೇಕು. ಒಳ್ಳೆ ಮುಗಿಯೋದು ಕತೆ ಥರ ಎಂದೆಂದಿಗೂ ಅದನ್ನೇ ಎಳಿತಾ ಇರಬಾರ್ದು. ಫ್ರೆಂಡ್ಸ್ ಅಂದರೆ ಬೇಜಾರು ಮಾಡ್ಕೊಳ್ಳದೆ ಖುಷಿಯಾಗಿರೋದೇ ಒಂದು ಸಂಗತಿ, ಏನಂತೀರಾ? ಬಟ್ ಒಂದು ಮಾತು ಹೇಳ, ಅಂತರಾಳದಿಂದ ಕ್ಷಮಿಸ್ಬಿಡ್ಬೇಕು. ಅವ್ರು ಏನಾರು ಮಾತಾಡಲಿ, ಏನೋ ಅನಿರೀಕ್ಷಿತವಾಗಿ ಗೊತ್ತಿದ್ದೋ ಗೊತ್ತಿಲ್ಲದ ಮನಸ್ಸು ನೋಯಿಸೋ ಮಾತು ಆಡಿರ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋದು ಹೋಗ್ತಾ ಇರೋದು, ಹೋಯ್ತಾ ಇರೋದು. ಯಾರು ಶಾಶ್ವತ ಅಲ್ಲ ಭೂಮಿ ಮೇಲೆ, ಏನಂತೀರಾ? ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಸುಮ್ಮನಿರಬೇಕು. ಅದು ನಾನು ಫ್ರೆಂಡ್ಶಿಪ್ಪಲ್ಲಿ ಫಾಲೋ ಮಾಡುವಂಥ ಒಂದು ಸೂತ್ರ, ಓಕೆನಾ? ಈ 5 ಲೈನಲ್ಲಿ ಜಸ್ಟ್ ನಿಮಗೆ 10 ನಿಮಿಷ, 2 ಹಾಡಿನ ಕಾಲಾವಧಿ ಇರುತ್ತೆ. ಎಷ್ಟು ಫಿಲಮ್ ಹೆಸರು ನಾನು ಹೇಳಿದೆ ಅಂತ ನೀವು ಹೇಳಿ, 2 ಹಾಡನ್ನ ಕೇಳಿಸಿ ನಿಮಗೆ ವಾಪಸ್ ಬರ್ತೀನಿ. ಗೊತ್ತಲ್ಲ ಯಾವ ಸಂಖ್ಯೆಗೆ ನೀವು ಕಳಿಸ್ಬೇಕು ಆನ್ಸರ್ ಅಂತ. 9480901013. ಏನು ಹೇಳಿದ್ರಿ ವಿಜಯಶ್ರೀ ಅಂತೀರಾ? ಈ ಎಲ್ಲ ಮಾತಲ್ಲಿ ಒಂದಿಷ್ಟು ಫಿಲಮ್ ಹೆಸರುಗಳು, ಟೈಟಲ್ಗಳು ಬಂತು, ಯಾವ್ಯಾವುದು ಅಂತ ನೀವು ಟೈಪ್ ಮಾಡಿ ಕಳಿಸಿ, ಓಕೆ?

ಜಿಯಾ ತೇರಿ ಜಿಯಾ ಮೇರಿ. ಮೇಡಮ್ ಇದು ಚೀಟಿಂಗ್ ಅಲ್ವಾ, ಫಟಾಫಟ್ ಅಂತ ಹೇಳಿದ್ರೆ ಹೆಂಗ್ ಗೊತ್ತಾಗುತ್ತೆ? ನೀವು ಇನ್ನೊಂದ್ಸರಿ ಸ್ಟೋರಿ ರಿಪೀಟ್ ಮಾಡಿ ಪ್ಲೀಸ್ ಅಂತ ಅಂತಿದ್ದಾರೆ. ಆಯ್ತು, ಅಭಿಮಾನಿಗಳ ಕೋರಿಕೆಯ ಮೇರೆಗೆ ಸ್ಟೋರಿ ರಿಪೀಟ್ ಮಾಡ್ತೀನಿ. ಆದ್ರೆ ಈ ಸರಿ ನೋ ಚೀಟಿಂಗ್, ಒಂದು ಹಾಡಿನ ಗ್ಯಾಪ್ ಮಾತ್ರ ನಾನು ಕೊಡೋದು. ಅಷ್ಟರೊಳಗೆ ನೀವು ಪಟ್ ಪಟ್ ಪಟ್ ಪಟ್ ಅಂತ ಮೆಸೇಜ್ ಮಾಡಬೇಕು, ಓಕೆನಾ? ಬನ್ನಿ, ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಈ ಟೀನೇಜರ್ಸ್ ಮಧ್ಯೆ ಹುಡುಗಟ ಸ್ನೇಹಲೋಕದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಆದರೆ ಅದನ್ನೆಲ್ಲ ಜಸ್ಟ್ ಮಾತು ಮಾತಲ್ಲಿ ಮರ್ತು ಬಿಡಬೇಕು. ಏನಂತೀರಾ? ಒಳ್ಳೆ ಮುಗಿಯೋದು ಕತ್ತಿತಾರ, ಎಂದೆಂದಿಗೂ ಅದನ್ನೇ ಎಳಿತಿರಬಾರ್ದು. ಫ್ರೆಂಡ್ಸ್ ಅಂದರೆ ಬೇಜಾರಾಗುತ್ತೆ ಹೌದು, ಬಟ್ ಒಂದು ಮಾತು ಹೇಳ, ಅಂತರಾಳದಿಂದ ಕ್ಷಮಿಸಿ. ಏನೋ ಅನಿರೀಕ್ಷಿತವಾಗಿ ಗೊತ್ತಿದ್ದು ಗೊತ್ತಿಲ್ದು ಮನಸ್ಸು ನೋಯಿಸೋ ಥರ ಮಾತಾಡಿರ್ತೀವಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಅಂತ ಇರೋದು ಓಯ್ತಾ ಇರೋದು. ಯಾರು ಶಾಶ್ವತ ಅಲ್ಲ ಈ ಭೂಮಿ ಮೇಲೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಫ್ರೆಂಡ್ಶಿಪ್ಪಲ್ಲಿ ಖುಷಿ ಖುಷಿಯಾಗಿರಬೇಕು. ಸೊ ಬನ್ನಿ ನೋಡೋಣ, ಎಷ್ಟು ಫಿಲಮ್ ಹೆಸರು ನಾನು ಹೇಳಿದೆ ಈ ಕಥೆಯಲ್ಲಿ, ಈ ಲೈನಲ್ಲಿ ಅನ್ನೋದನ್ನು ನೀವು ಹೇಳಬೇಕು. ಸೊ ನಿಮಗಿದೆ ಒಂದು ಹಾಡಿನ ಕಾಲಾವಕಾಶ, ಮತ್ತು ಸಿಗ್ತೀನಿ ನೋಡೋಣ ಸರಿ ಉತ್ತರಗಳು ಯಾರ್ಯಾರು ಹೇಳಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ನನಗಿದೆ. ಈಗ ಹೋಗ್ತೀನಿ ನಾನು ಮೆಸೇಜ್ ಚೆಕ್ ಮಾಡೋಕ್ಕೆ, ಓಕೆನಾ?

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: कैच द रेन, बारिश के पानी की एक एक बूंद को हमें बचाना है, तो मेरा खास आग्रह है, वर्षा का बूंद बूंद पानी हम मिलकर के बचाएं।
4: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं। रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
6: ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನ ನವಿಲುಗರಿ ಕಾರ್ಯಕ್ರಮನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಖುಷಿ ಖುಷಿಯಾಗಿ ಹಾಡುಗಳನ್ನು ಮಾತುಗಳನ್ನು ಕೇಳ್ತಾ ಕೇಳ್ತಾ ಹಾಗೆ ನಮಗೆ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ತಾ ಇದ್ದೀರಾ. ಸಖತ್ತು ಖುಷಿ. ಒಂದು ಪುಟ್ಟ 4 ಸಾಲಿನ ಸ್ಟೋರಿ ನಿಮಗೆ ಹೇಳಿದೆ, ಸ್ನೇಹಿತರ ಮಧ್ಯ ಅಂತ ಹೇಳಿ ಹೇಳ್ತಾ ಹೇಳ್ತಾ ಫಿಲಮ್ ಹೆಸರುಗಳನ್ನು ಹೇಳಿದೆ. ಬನ್ನಿ ಫಸ್ಟು, ನಾನು ಬಹಳ ಖುಷಿಯಿಂದ ಹೇಳ್ತೀನಿ. ಎಷ್ಟೊಂದು ಜನ ಪಟ ಪಟ ಅಂತ ಮೆಸೇಜ್ ಮಾಡಿದ್ದೀರ, ಯಾರಿದು ಮೇಡಮ್ ಇಷ್ಟು ಪಟ ಪಟ ಅಂತ ಹೇಳಿದ್ರೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ವಿಶೇಷ, ಯಾಕಂದರೆ ನಿಮಗೆ ಟೈಮ್ ಕೊಟ್ಟರೆ ನೀವು ಖಂಡಿತ ಆರಾಮಾಗಿ ಕೇಳಿಸ್ಕೊಂಡು ಹೇಳ್ತೀರ. ಬನ್ನಿ ನೋಡೋಣ ಯಾರೆಲ್ಲ ಹೇಳಿದ್ದಾರೆ ಅಂತ. ವಿಜಯ್ ದಾವಣಗೆರೆಯಿಂದ, ಹಾಗೆಯೇ ನಾಗೇಂದ್ರ ಕುಣಿಗಲ್ಲಿಂದ, ಮಂಜುನಾಥ್ ಬಳ್ಳಾರಿಯಿಂದ, ಎರಡು ಫಿಲಮ್ ಹೆಸರು ಹೇಳಿರೋದು ಅಷ್ಟೇ. ಅನುಷಾ ಟ್ರೈ ಮಾಡೋದಲ್ವಾ

ನಿಮಿಷ ಬೇಗ ಬೇಗ. ಆ್ಯಂಡ್ ಸುಮಿತ್ರ ಸಂಡೂರ್ನಿಂದ 4 ಫಿಲಮ್ ಹೆಸರು ಹೇಳಿದರೆ, ವಿಜಯ್ ದಾವಣಗೆರೆಯಿಂದ 3 ಫಿಲಮ್ ಹೆಸರು, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ 4, ವೇದವತೆ ಆನೇಕಲ್ನಿಂದ 1, ಶ್ವೇತ ಸಚಿನ್ ಎಸ್ ಜೆ ಪಿ ನಗರದಿಂದ 4 ಫಿಲಮ್ನ ಹೆಸರು ಹೇಳಿದ್ದಾರೆ. 100% ಎಷ್ಟೊಂದು ಫಿಲಮ್ ಇದೆ ಅದರಲ್ಲಿ ಗೊತ್ತಾಗಲಿಲ್ವಾ ನಿಮಗೆ? ಈಗ ಹೇಳ್ತೀನಿ, ನಿಧಾನ ಕೇಳಿಸ್ಕೊಳ್ಳಿ. ಬಟ್ ಇದಾದಮೇಲೆ ಬಂದ ಉತ್ತರನ ನಾನು ಕನ್ಸಿಡರ್ ಮಾಡಲ್ಲ, ಯಾಕಂದರೆ ನಾನೇ ಹೇಳಿರ್ತೀನಿ. ಟೀನೇಜರ್ಸ್ ಮಧ್ಯೆ ಟೀನೇಜರ್ ಫಿಲಮ್ ಹುಡುಗಾಟದ ಸ್ನೇಹಲೋಕದಲ್ಲಿ, ಸ್ನೇಹಲೋಕ ಹುಡುಗಾಟ ಅದು ಫಿಲಮು. ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನು ಜಸ್ಟ್ ಮಾತಲ್ಲಿ ಮರ್ತು ಬಿಡಬೇಕು. ಜಸ್ಟ್ ಮಾತಲ್ಲಿ ಮಾತ್ರ ಎಲ್ಲರೂ ಹೇಳಿದ್ದೀರ. ಒಳ್ಳೆ ಮುಗಿಯದ ಕತೆ ಥರ, ಮುಗಿಯದ ಕತೆನೂ ಕೂಡ ಫಿಲಮು. ಎಂದೆಂದಿಗೂ ಅದನ್ನೇ ಎಳಿತಾ ಇರಬಾರ್ದು. ಫ್ರೆಂಡ್ಸ್ ಅಂದರೆ ಬೇಜಾರಾಗುತ್ತೆ, ಒಂದು ಮಾತು ಬರುತ್ತೆ ಹೋಗುತ್ತೆ, ಫ್ರೆಂಡ್ಸ್ ಕೂಡ ಒಂದು ಫಿಲಮು. ಒಂದು ಮಾತು ಹೇಳ, ಅಂತರಾಳದಿಂದ ಕ್ಷಮಿಸ್ಬಿಡಿ, ಅಂತರಾಳ ಕೂಡ ಫಿಲಮು. ಅನಿರೀಕ್ಷಿತ, ಅನಿರೀಕ್ಷಿತವಾಗಿ ಗೊತ್ತಿದ್ದೋ ಗೊತ್ತಿಲ್ಲದೋ ಮನಸ್ಸು ನೋಯಿಸ್ತೀವಿ ಅಂತ ಹೇಳಿದೆ, ಅನಿರೀಕ್ಷಿತ ಕೂಡ ಫಿಲಮ್ಮು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಲ್ಲರೂ ಉತ್ತರ ಕೊಟ್ಟಿದ್ದೀರಾ ಅದರಿದೆ. ಆಮೇಲೆ ಯಾರು ಶಾಶ್ವತಲ್ಲ ಈ ಭೂಮಿ ಮೇಲೆ ಅಂತ ಹೇಳಿದೆ, ಭೂಮಿ ಕೂಡ ಫಿಲಮ್ಮು. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಸುಮ್ಮನಿರಬೇಕು, ಇದು ಕೂಡ ಫಿಲಮ್ಮು. ಟೋಟಲ್ 12 ಫಿಲಮ್ ಹೆಸರು ಈ 4 ಲೈನಲ್ಲಿ ಇತ್ತು. ತುಂಬ ಖುಷಿಯಾಯಿತು ನಿಮ್ಮ ಮೆಸೇಜ್ಗೆ, ಬನ್ನಿ ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ. ಮತ್ತೊಂದು ಆಸಕ್ತಿಯುತವಾದ ಒಂದು ಸಂಗತಿನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಹಾಡಿನ ಜೊತೆಗೆ.

ಯಾವ್ಯಾವ ಫಿಲಮ್ ನೇಮ್ ಅಂತ ಸರ್ಚ್ ಗಿರ್ಚ್ ಮಾಡೋ ಅಷ್ಟು ಟೈಮ್ ಕೊಡಲ್ಲ ನಾನು. ಆ್ಯಕ್ಚುಲಿ ಒಂದೇ ಹಾಡು ಹಾಕಿ ವಾಪಸ್ ಬರೋಣ ಅಂದ್ಕೊಂಡೆ, ಬಟ್ ಅಷ್ಟು ಮೋಸ ಮಾಡಬಾರ್ದು ಅಂತ ಹೇಳಿಲ್ಲ. ಹಾಗೆ ಖುಷಿ ಆಯಿತು ನಿಮಗೆ, ಅದೇ ನಮಗೂ ಕೂಡ ಸಂತೋಷ. ಆಮೇಲೆ ಶ್ರೀನಾಥ್ ಅವರು ಕೆ ಪಿ ಅಗ್ರಹಾರದಿಂದ ಮೆಸೇಜ್ ಮಾಡಿದ್ದೀರಾ, ಮಂಜುನಾಥ್ ಬಳ್ಳಾರಿಯಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ, ಶಾಂತಾಚಾರ್ ಬೆಡಗೇರ್ ಹರಿಹರದಿಂದ, ನೀವೆಲ್ಲ ಕೂಡ ಇಷ್ಟಪಡ್ತಾ ಇದ್ದೀರಾ ಪ್ಲೇಲಿಸ್ಟು ಮಾತು ಕಾರ್ಯಕ್ರಮ ಎಲ್ಲ ಕೂಡ. ಹಾಗೆ ಈ ನ್ಯೂ ಟಾಸ್ಕ್ ವೆರಿ ವೆರಿ ನೈಸ್ ಅಂತ ಕೂಡ ಹೇಳಿದ್ದೀರಾ, ಜಸ್ಟ್ ನಿಮಗೊಂದು ಚೇಂಜ್ ಇರಲಿ ಖುಷಿ ಇರಲಿ ಅಂತ. ಹಾಗೇ ನೆಕ್ಸ್ಟ್ ಒಂದು ಹಾಡು ಕೇಳ್ಕೊಂಡು ವಾಪಸ್ ಬರೋಣ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿಷಯ ನಾನು ನಿಮಗೆ ಹೇಳಿ ಹೊರಡ್ತೀನಿ, ಅಂದರೆ ಪ್ಲೇಲಿಸ್ಟಿಗೆ ಹೋಗ್ತೀನಿ ಓಕೆನಾ, ಎಲ್ಲೂ ಹೋಗಲ್ಲ, ಇನ್ನೂ ಸ್ಟುಡಿಯೋದಲ್ಲಿ ಒಂದು ಗಂಟೆವರೆಗೂ ಇರ್ತೀನಿ ನಾನು. ಆ್ಯಂಡ್ ಈ ನವಿಲುಗರಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಬೇರೆ ಬೇರೆ ರೀತಿಯ ಕಂಟೆಂಟು, ಹಾಗೆ ಪ್ಲೇಲಿಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ನಿಮ್ಮೊಟ್ಟಿಗಿರುವಂಥ ನಿಮ್ಮ ಸ್ನೇಹಿತರು ನಿಮಗೆ ಇಷ್ಟ ಆಗುವಂಥ ಹಾಡುಗಳನ್ನು ಕೇಳಿಸೋದಕ್ಕೆ ಖಂಡಿತ ಟ್ರೈ ಮಾಡಿರ್ತಾರೆ ಪ್ಲೇಲಿಸ್ಟಲ್ಲಿ. ವಾಕ್ ಮಾಡ್ತೀರಲ್ವ ಡೈಲಿ ನೀವೆಲ್ಲ, ಸೊ ಈ ವಾಕ್ ಮಾಡ್ತೀವಿ ಅನ್ನೋದೇನಿದೆಯಲ್ಲ ನಮ್ಮ ಭ್ರಮೆ, ಹಾಂ ಆ ಭ್ರಮೆನೂ ಹೌದು ರಿಯಾಲಿಟಿನೂ ಹೌದು, ಅದರಲ್ಲಿ ಸ್ವಲ್ಪ ಚೇಂಜ್ ತಗೋಬೇಕಂತೆ. ಯಾಕೆಂದರೆ ಕೆಲವರು ಟ್ರೆಡ್ಮಿಲಲ್ಲಿ ವಾಕ್ ಮಾಡ್ತೀವಲ್ಲ ಅದು ಒಳ್ಳೇದಲ್ಲ, ಎಲ್ಲದಕ್ಕೂ ಒಂದು ಏನು ಹೇಳ್ತೀವಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಆದರೆ ಟ್ರೆಡ್ಮಿಲಲ್ಲಿ ವಾಕ್ ಮಾಡೋದಕ್ಕಿಂತ ಹೊರಗಡೆ ನೇಚರ್ ನೋಡ್ಕೊಂಡು ವಾಕ್ ಮಾಡ್ತೀವಲ್ಲ ಅದು ದಿ ಬೆಸ್ಟ್ ಅಂತ ಹೇಳಿ ಹೇಳ್ತಾರೆ. ಒಂದು ಕಮ್ಯುನಿಕೇಷನ್ ಇರುತ್ತಂತೆ ನೇಚರ್ ಜೊತೆಗೆ, ಹೂ ಪಕ್ಷಿ ಗಿಡ ನಾಯಿ ಇತ್ಯಾದಿ ಇತ್ಯಾದಿ ಮನುಷ್ಯರು ಎಲ್ಲರೂ ಕೂಡ ಓಕೆನಾ. ಸೊ ವಾಕ್ ಮಾಡ್ತಾ ನಿಮ್ಗೆ ಯಾರ್ಯಾರು ಏನೇನು ಕಾಣ್ತಾರಲ್ಲ ಆ ಒಂದು ಸಂವಹನ ಅನ್ನೋದೇನು ಎದುರಿಗೆ ನೋಡಿದ ತಕ್ಷಣ ಒಂದು ಇದಾಗತ್ತಲ್ಲ ಫೀಲ್ ಆಗುತ್ತಲ್ಲ ಅದು ಇರಬೇಕಂತೆ. ಸೊ ನಿಮ್ಮ ಯಾಂತ್ರಿಕವಾಗಿ ನಡೆದ್ರೆ ಅದು ಅಷ್ಟು ಎಫೆಕ್ಟ್ ಇರಲ್ಲ ಅಂತ ಹೇಳ್ತಾರೆ. ಬಟ್ ಏನು ಮಾಡೋದು, ಟೈಮ್ ಇಲ್ಲ, ಸಿಟಿನಲ್ಲಿ ಓಡಾಡೋಕ್ಕೆ ಜಾಗ ಇಲ್ಲ ಅಂದಾಗ ಇದೆಲ್ಲ ಕಾಮನ್ನು. ಇದ್ರ ಬಗ್ಗೆ ಇನ್ನೊಂದು ಎರಡು ಹೇಳೋದಿದೆ ಮಾತು, ಬಟ್ ಪ್ಲೇಲಿಸ್ಟಿಗೆ ವಾಪಸ್ ಹೋಗ್ತೀನಿ ಬ್ರೇಕ್ ತಗೊಂಡು ಬನ್ನಿ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10 ವರೆಗೂ
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

ಎಫ್ಎಂ ರೈನ್ಬೋ ನವಿಲುಗರಿ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ, ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಹಾಡುಗಳನ್ನು, ಹಾಗೆ ಮಾತುಗಳನ್ನು. ವಾಕ್ ಮಾಡುವಾಗ ನಾನು ಹೇಳ್ತಾ ಇದ್ದೆ, ಟ್ರೆಡ್ಮಿಲ್ ವಾಕ್ಗಿಂತ ನ್ಯಾಚುರಲ್ ಆಗಿ ಏನು ನಡೀತೀವಲ್ಲ, ಪಾರ್ಕ್ ಇರಬಹುದು, ಅದು ವಾಕ್ ಪಾತು ನಿಮ್ಮ ಮನೆ ಹತ್ರ ಇರುವಂಥದ್ದು. ಹಳ್ಳಿಗಳಲ್ಲಿರೋರಿಗೆ ಬಿಡಿ, ಹಳ್ಳಿ ಅಂತ ಏನಿಲ್ಲ, ಕೆಲವೊಂದು ಸಣ್ಣ ಸಣ್ಣ ಊರುಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ವಾಕ್ ಮಾಡೋಕ್ಕೆಲ್ಲ. ದಾವಣಗೆರೆಯಲ್ಲಿ ನಾನು ನೋಡಿದ್ದೀನಿ, ಈ ಕುಂದವಾಡದ ಕೆರೆ ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿ ವಾಕ್ ಪಾತ್ ಮಾಡಿದ್ದಾರೆ. ಆಮೇಲೆ ಸುಮಾರು ಊರುಗಳಲ್ಲಿ ನಾನು ಎಲ್ಲೆಲ್ಲಿ ವಿಸಿಟ್, ಬಳ್ಳಾರಿಯಲ್ಲಿ ಕೂಡ ಇದೆ ದೊಡ್ಡದೊಂದು ಪಾರ್ಕ್ ಮಾಡಿದ್ದಾರೆ, ಅಲ್ಲೂ ಕೂಡ ವಾಕ್ ಪಾತ್ ಎಲ್ಲ ಇದೆ. ಅಲ್ಲಿ ಹಾಗೆ ಏನು ಹೇಳ್ತೀವಿ, ನೇಚರ್ ನೋಡ್ಕೊಂಡು ನಡೆಯೋದಿದೆಯಲ್ಲ, ಅದು ಮೆಂಟಲ್ ಸ್ಟ್ರೆಸ್ನ ಕಡಿಮೆ ಮಾಡುತ್ತಂತೆ. ಹಾಗೆಯೇ ಒಂದು ಬೇರೆ ತರಹ ಮನುಷ್ಯನಿಗೆ ಸಂವಹನ ಅಂತೀವಲ್ಲ, ತುಂಬ ತುಂಬ ಸರಳವಾಗಿ ಹೇಳಬೇಕು ಅಂತಂದರೆ ಮಾತುಕತೆ ಆಡುವಂಥ ಯಾರೋ ಎದುರಿಗೆ ಸಿಗ್ತಾರೆ, ಪರಿಚಯ ಇರೋರು ಸಿಗ್ತಾರೆ, ಹಲೋ ಹೇಳ್ತೀವಿ, ಒಂದೆರಡು ನಿಮಿಷ ಮಾತಾಡ್ತೀವಿ, ಕಷ್ಟ ಸುಖ ಮಾತಾಡ್ತೀವಿ. ಈ ಥರ ಬೋತ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಮೇಲೆ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಅಂತ ತಜ್ಞರು ಹೇಳ್ತಾರೆ. ಅದು ನಮಗೂ ಕೂಡ ಫೀಲ್ ಗೊತ್ತಾಗತ್ತೆ, ನಾವು ವಾಕ್ ಮಾಡಬೇಕಾದ್ರೆ ಖುಷಿ ಆಗುತ್ತೆ. ನಾನಂತೂ ವಾಕ್ ಮಾಡಬೇಕಾದ್ರೆ ಇರೋಬ್ಬರ ಜಿ ಬಿ ಎಲ್ಲ ತುಂಬ ಅಷ್ಟು ಫೋಟೋಗಳು ತಕ್ಕೊಂಡು ಹೋಗ್ತೀನಿ, ನನ್ನ ಪೇಜಸ್ಸಲ್ಲಿದ್ದೀನಿ, ವಾಕ್ ಪೇಜ್ ಅಂತಲೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಐ ಲವ್ ದಟ್, ನೇಚರಲ್ ವಾಕ್ ಮಾಡೋ ಖುಷಿನೇ ಬೇರೆ. ಸೊ ವಾಕ್ ಗೀಕ್ ಮಾಡಿಕೊಂಡು ಚೆನ್ನಾಗಿ ಖುಷಿ ಖುಷಿಯಾಗಿರಿ. ಈಗ ಸದ್ಯಕ್ಕಂತೂ ಹಾಡು ಕೇಳ್ಕೊಂಡು ವಾಪಸ್ ಬರೋಣ. 101.3 ಮೆಗಾಹರ್ಟ್ಸ್ನಲ್ಲಿ ನವಿಲುಗರಿ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ಇದು ನಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಕನ್ನಡ ಕಾಮನಬಿಲ್ಲು.

ಮಂದಾಕಿನಿಯೇ ಸೂಪರ್ ಸಾಂಗ್ನ ಕೇಳ್ಕೊಂಡು ವಾಪಸ್ ಬಂದಿದ್ರೆ ಟೈಮ್ ಮಾತ್ರ ಭಾಳ ಬೇಗ ಹೋಗುತ್ತೆ ಸ್ಟುಡಿಯೋದಲ್ಲಿ. ನನಗಂತೂ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ, ಅದು ಕಷ್ಟ ಆಗಿರೋದು. 12:54, ನಿಮ್ಮ ಫ್ರೆಂಡ್ ವಿಜಯ್ ಶ್ರೀ, ನಾನಿನ್ನು ಬಾಯ್ ಹೇಳುವಂತಹ ಹೊತ್ತು ನಾನು ಖಂಡಿತ ಮಿಸ್ ಮಾಡ್ಕೊಳ್ತೀನಿ. ನನ್ನ ಈ 1 ಅವರ್ ಚೆಂಕ್ ಆದಮೇಲೆ ಬಂದಂತಹ ಮೆಸೇಜ್ನ ನಾನು ಓದೋದಕ್ಕಾಗಲ್ಲ. ಅಭಿಮಾನಿಗಳು ಕಳಿಸಿರುವಂತಹ ಆ ಒಂದು ಏನು ಹೇಳ್ತೀವಿ ಸಾಲುಗಳನ್ನು, ಆದರೆ ಬಹಳ ಖುಷಿಯಾಗುತ್ತೆ. ಎಷ್ಟೆಂದ ಪೇಷನ್ಸಿಂದ ಮೆಸೇಜ್ ಮಾಡ್ತೀರಾ. ಅನುಷ ನೀವು ಹೇಳಿದ್ದು ನಾನು ಒಪ್ಕೊಳ್ತೀನಿ, ಬೆಂಗಳೂರಲ್ಲಿ ಏನ್ರಿ ಮಾಡೋದು ಹೇಗಿದೆ, ಹಾಕಿ ಟ್ಯೂನ್ ಆಗೋದು. ಆದರೆ ನನ್ನ ಸಿದ್ಧಾಂತ ಅದೇನೇ, ನಾವೆಲ್ಲಿರ್ತೀವಲ್ಲಿ ಖುಷಿಯಾಗಿರ್ಬೇಕು. ಏನಂತೀರಾ ಅನುಷ? ಮತ್ತು ಮಧುಮತಿ ಚನ್ನಬಸಪ್ಪ ಇವರು ಕೂಡ ನನಗೆ ಮೆಸೇಜ್ ಮಾಡಿದ್ದಾರೆ, ಹಾಡುಗಳನ್ನೆಲ್ಲ ಕೇಳ್ತಾ ಇದ್ದೀವಿ, ಖುಷಿಯಾಯಿತು ಪ್ರೋಗ್ರಾಮ್ ನವಿಲುಗರಿ ಕಾರ್ಯಕ್ರಮ ಅಂತ ನೀವು ಕೇಳಿ ಮೆಸೇಜ್ ಮಾಡ್ತೀರಲ್ಲ, ಅದೇ ನಮಗೆ ಸಖತ್ತು ಖುಷಿ. ಇನ್ನು ಹರಿಹರನ್ ವಿಜ್ಞಾನ ನಗರದಿಂದ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ. ಹರಿಹರನ್ ಅವರು ಎಷ್ಟು ಚಂದದ ಎಲ್ಲ ಫಿಲಮ್ ಡೀಟೇಲ್ಸು ನೀವು ಕಳಿಸಿದ್ದೀರಾ. ಬಹುಶಃ ಇದನ್ನು ನೀವು, ನಾನು ಹೇಳಿದ್ನಲ್ಲ ನಾನು ಫಿಲ್ಮ್ ಕತೆ 12 ಫಿಲಮ್ ಹೆಸರು ಹೇಳಿದ್ನಲ್ಲ ಅದರಲ್ಲಿ ಅದಕ್ಕೆ ಕನ್ಸರ್ನ್ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಎಲ್ಲರೂ ಕೂಡ ಮೆಸೇಜ್ ಮಾಡಿದ್ದೀರಾ, ನನಗೆ ಖುಷಿಯಾಯಿತು. ಮತ್ತೆ ಇದೇ ನಮ್ಮ ನಿಮ್ಮ ಪ್ರೀತಿಯ ಕನ್ನಡ ಕಾಮನಬಿಲ್ಲಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ಸಿಗೋಣ. ಇದುವರೆಗೂ ಸಂದೇಶವನ್ನು ಕಳಿಸಿದಂತಹ ಎಲ್ಲ ನಮ್ಮ ಆತ್ಮೀಯರಿಗೂ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಸ್ಟುಡಿಯೋದಿಂದ ನಾನು ನಿಮ್ಮ ಫ್ರೆಂಡ್ ವಿಜಯಶ್ರೀ ಹೊರಡ್ತಾ ಇದ್ದೀನಿ. ಏನು ಹೇಳ್ತೀವಿ ಗೊತ್ತಲ್ಲ, ನಿಮ್ಮ ಕೇರ್ನ ನೀವು ತುಂಬ ಚೆನ್ನಾಗಿ ತಗೊಳ್ಳಿ, ಖುಷಿ ಖುಷಿಯಾಗಿರಿ. ನಾವು ಖುಷಿಯಾಗಿದ್ದರೆ ನಮ್ಮ ಸುತ್ತಮುತ್ತಲಿನ ಇರುವಂತಹವರ ಜೊತೆಗೂ ಕೂಡ ನಾವು ಹಾಗೆ ಇರ್ತೀವಿ ಅನ್ನೋದು ನನ್ನ ನಂಬಿಕೆ. ಸಿಗೋಣ ನಮ್ಮ ನಿಮ್ಮ ಪ್ರೀತಿಯ ಕನ್ನಡ ಕಾಮನಬಿಲ್ಲು 101.3 MHz ನಲ್ಲಿ. ಬಾಯ್ ಬಾಯ್.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಸಮಯ ಆಗಿರೋದು 1:01 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು FM ರೈನ್ಬೋ ಕನ್ನಡ ಕಾಮನವಿಲ್ಲು ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆ ಕರೆಯಲ್ಲಿ ಒಂದು ಹೊಸ ರೆಸಿಪಿಯನ್ನ ಹೇಳ್ಕೊಡೋದಕ್ಕೆ ನಮ್ಮ ಜೊತೆ ಆಗಿರೋದು ಸ್ನೇಹ. ಹಾಯ್ ಸ್ನೇಹ.
2: ಹಾಯ್, ನಮಸ್ಕಾರ.
1: ನಮಸ್ಕಾರ, ಹೇಗಿದ್ದೀರಿ?
2: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್. ಏನ್ ಮಾಡ್ಕೊಂಡಿರೋದು ಸ್ನೇಹ ಅವರು?
2: ನಾನು ಡಿಪ್ಲೊಮಾ ಮಾಡ್ಕೊಂಡಿದ್ದೀನಿ, ಇವಾಗ ರೀಸೆಂಟ್ ಆಗಿ ಹೌಸ್ ವೈಫ್ ಆಗಿದ್ದೀನಿ.
1: ಓಕೆ,
2: ಹೌಸ್ ವೈಫ್ ಆಗಿದ್ದೀನಿ.
1: ಓಕೆ, ಇವತ್ತು ನಮ್ಮ ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ಯಾವ ರೆಸಿಪಿಯನ್ನ ಶೇರ್ ಮಾಡೋದಕ್ಕೆ ರೆಡಿ ಇದ್ದೀರಾ?
2: ಓಕೆ ಓಕೆ, ನಾನು ಇವತ್ತು ಒಂದು ಮಾವಿನಕಾಯಿ ಚಟ್ನಿ ರೆಸಿಪಿ ಮಾಡಕ್ ರೆಡಿ ಇದ್ದೀನಿ.
1: ಓಕೆ,
2: ಒಂದು ಮಾವಿನಕಾಯಿ ಚಟ್ನಿ ಹೇಳ್ಕೊಡೋಣ ಅಂತ. ಇದು ನಮ್ಮ ನಾರ್ತ್ ಕರ್ನಾಟಕ ಸ್ಟೈಲ್ ಚಟ್ನಿ ಇದು.
1: ಓಕೆ,
2: ಇದಕ್ಕೆ ನಾವು ಇವಾಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಇನ್ನು ಮಾವಿನಕಾಯಿ ಬರ್ತಾ ಇದೆ ಇವಾಗ. ಸೊ ಅದರಿಂದ ಇದು ಮಾವಿನಕಾಯಿ ಚಟ್ನಿ ರೆಸಿಪಿ ಹೇಳ್ಕೊಡೋಣ ಅಂತ.
1: ಓಕೆ,
2: ಇದಕ್ಕೆ ನಾವು ಈ ತೋತಾಪುರಿ ಮಾವಿನಕಾಯಿ ಬರುತ್ತೆ ಇವಾಗ, ತೋತಾಪುರಿ ಮಾವಿನಕಾಯಿ ತಗೊಂಡ್ಬಿಟ್ಟು ಈ ಎರಡು ತೋತಾಪುರಿ ಮಾವಿನಕಾಯಿ ತಗೋಬೇಕು.
1: ಓಕೆ,
2: ಯಾಕಂದ್ರೆ ಅದು ಸ್ವಲ್ಪ ಸ್ವೀಟ್ ಆಗಿರುತ್ತೆ ಇದು, ಈ ಚಟ್ನಿ ಸ್ವಲ್ಪ ಸ್ವೀಟು, ಸ್ವಲ್ಪ ಹುಳಿ, ಸ್ವಲ್ಪ ಖಾರ ಇರುತ್ತೆ ಇದು. ಸೊ ಇದಕ್ಕೆ ಎರಡು ತೋತಾಪುರಿ ಮಾವಿನಕಾಯಿನ ತುರಿದಿಟ್ಕೋಬೇಕು. ಆಮೇಲೆ ಒಂದು ಬಟ್ಲು ಒಣ ಕೊಬ್ಬರಿ ಹಾಕಬೇಕು ಇದಕ್ಕೆ, ಒಂದ್ ಕೊಬ್ಬರಿ ಒಣ ಬಟ್ಲು, ಕಾಲ್ ಬಟ್ಲು ಬೆಲ್ಲ. ಆಮೇಲೆ ಒಂದ್ 4 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಒಂದು 5 ನಿಮಿಷ ನೆನೆ ಇಡಬೇಕು. ಆಮೇಲೆ ಇದನ್ನ ಎಲ್ಲ ಹಾಕಿ ಒಟ್ಟಿಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಇದನ್ನ ಸ್ವಲ್ಪ ತರಿ ತರಿಯಾಗಿ ರುಬ್ಬಿಟ್ಕೋಬೇಕು. ಆಮೇಲೆ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡಬೇಕು ಈ ಚಟ್ನಿಗೆ, ಇದರ ರುಚಿ ಹೆಚ್ಚಿಸುತ್ತೆ ಇದು ಚಟ್ನಿಗೆ. ಒಗ್ಗರಣೆಗೆ ಒಂದು 5 ಸ್ಪೂನ್ ಎಣ್ಣೆ, ಆಮೇಲೆ 1 ಸ್ಪೂನ್ ಮೆಂತ್ಯ ಕಾಳು, ಆಮೇಲೆ 1 ಸ್ಪೂನ್ ಸಾಸಿವೆ, ಒಂದು ಒಳ್ಳೆ ಇಂಗು ಹಾಕ್ಬಿಟ್ಟು ಈ ಒಗ್ಗರಣೆನ ಈ ಚಟ್ನಿ ಜೊತೆ ಮಿಕ್ಸ್ ಮಾಡಿದ್ರೆ ಈ ಚಟ್ನಿ ರೆಡಿ ಆಗಿರುತ್ತೆ. ಇದು ಇದನ್ನ ನಾವು ಒಂದು 15 ದಿನಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು ಫ್ರಿಜ್ ಅಲ್ಲಿ.
1: ಸೊ ಇದು ಯಾವ್ದ್ರ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ?
2: ಅದೇ ಅದೇ, ಇದನ್ನ ನಾವು ಚಪಾತಿಗೆ, ದೋಸೆಗೆ, ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಬ್ಯಾಚುಲರ್ಗೆ ಒಂಥರ ಹೇಳಿ ಮಾಡ್ಸಿರೋ ರೆಸಿಪಿ ಇದು, ಯಾಕಂದ್ರೆ ಇಲ್ಲಿ ಗ್ಯಾಸ್ ಮೇಲೆ ಜಾಸ್ತಿ ಗ್ಯಾಸ್ ಯೂಸ್ ಮಾಡಂಗಿಲ್ವಲ್ಲ. ಸೊ ಒಂದು ಒಳ್ಳೆ ಒಗ್ಗರಣೆಗೆ ಒಂದು ಮಾಡಿದ್ರೆ ಸಾಕು, ಇದನ್ನ ಮಕ್ಕಳಿಗೂ ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಇವಾಗ ಎಲ್ಲಿ ಟೈಮ್ ಇರಲ್ಲ ಬೆಳಗ್ಗೆ ಪಲ್ಯ ಮಾಡಕ್ಕೆ, ಸೊ ಹಿಂಗಾಗಿ ಬೆಳಗ್ಗೆ ಒಂದು ಬಿಸಿ ಚಪಾತಿ ಮಾಡಿ ತುಪ್ಪ ಹಾಕಿ ಈ ಚಟ್ನಿ ಹಾಕಿ ರೋಲ್ ಮಾಡ್ಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ಅದು ತುಂಬಾ ಸ್ವೀಟ್ ಆಗಿರುತ್ತೆ ಇದು ಚಟ್ನಿ, ತುಂಬಾ ಚೆನ್ನಾಗಿರುತ್ತೆ.
1: ಥ್ಯಾಂಕ್ ಯು ಸೋ ಮಚ್ ಸ್ನೇಹ ಅವರೇ, ನೀವು ಈ ರೆಸಿಪಿನ ಶೇರ್ ಮಾಡಿದೆ. ಬಹುಶಃ ಬ್ಯಾಚುಲರ್ಸ್ಗೆ ಅಂತ ಹೇಳಿದ್ರಿ, ಹಾಗೆ ಬಿಸಿ ಮಾಮ್ಸ್ಗೆ ಅಂತ ಹೇಳ್ಬೋದು. ಬಿಸಿ ಮಾಮ್ಸ್ ಮಕ್ಕಳಿಗೆಲ್ಲ ಬೇಗ ಬೇಗ ಪ್ಯಾಕ್ ಮಾಡ್ಕೊಡೋದಕ್ಕೆ ಯೂಸ್ ಆಗುವಂತಹ ರೆಸಿಪಿಯನ್ನ ಶೇರ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕನ್ನಡ ಕಾಮನವಿಲ್ಲನ್ನ ಕೇಳ್ತಾ ಇರಿ, ಆಕಾಶವಾಣಿ ಬೆಂಗಳೂರನ್ನ ಕೇಳ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.
2: ಖಂಡಿತ ಖಂಡಿತ, ಥ್ಯಾಂಕ್ ಯು.
1: ಸ್ನೇಹಿತರೆ, ಕೇಳಿದ್ರಲ್ವಾ, ಸ್ನೇಹ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಒಂದು ಮಾವಿನಕಾಯಿ ಗೊಜ್ಜನ್ನ ಅಥವಾ ಮಾವಿನಕಾಯಿ ಚಟ್ನಿಯನ್ನ ಮಾಡೋದನ್ನ ಹೇಳ್ಕೊಟ್ರು. ಸೊ ಈಗ ಸೀಸನ್ ಇನ್ನೂ ಮುಗ್ದಿಲ್ಲ, ಮಾವಿನಕಾಯಿ ಅಂತೂ ಬಹುಶಃ ಈಗ ಫುಲ್ ವರ್ಷನೂ ಕೂಡ ಬರ್ತಾನೆ ಇರುತ್ತೆ ಅನ್ಸುತ್ತೆ. ಸೊ ಮಾವಿನಕಾಯಲ್ಲಿ ಸಾಕಷ್ಟು ರೆಸಿಪಿಗಳನ್ನ ಮಾಡ್ಬೋದು. ಇದೊಂಥರ ಈಗಲೇ ನೋಡಿ, ಮಾವಿನಕಾಯಿ ಅಂದ ತಕ್ಷಣ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಮನಸ್ಸಿಗೆ ನಾಲಿಗೆಗೆ ಕನೆಕ್ಷನ್ ಕೊಟ್ಬಿಡುತ್ತೆ ಅಂತ ಅನ್ಸುತ್ತೆ ಮಾವಿನಕಾಯಿ. ಸೊ ಈ ಒಂದು ರೆಸಿಪಿಯನ್ನ ಶೇರ್ ಮಾಡಿದಂತಹ ಸ್ನೇಹ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮದ ಗೀತೆ ಬರ್ತಾ ಇರೋದು ಸುನಿಧಿ ಗಣೇಶ್ ಅವರ ಧ್ವನಿಯಲ್ಲಿ ಹೇಳುಬಾ ಅನ್ನುವಂತಹ ಗೀತೆ ಇದು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 1:10. ಈಗ ಕನ್ನಡದಲ್ಲಿ ವಾರ್ತೆಗಳು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಹರಿಯಾಣದ ಜಿಂದ್ನಲ್ಲಿ ದೇಶದ ಮೊಟ್ಟಮೊದಲ ಹೈಡ್ರೋಜನ್ ರೈಲು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ, 19ರಂದು ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಭಾರತೀಯ ನಾವಿಕರ ನಿಯೋಜನೆಗೆ ತಾತ್ಕಾಲಿಕ ತಡೆ, ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ. ಪಿಚ್ ಬ್ಲಾಕ್ 2026 ಸಮರಾಭ್ಯಾಸ, ಆಸ್ಟ್ರೇಲಿಯಾ ತಲುಪಿದ ಭಾರತದ ರಫೇಲ್ ಯುದ್ದ ವಿಮಾನಗಳು. ಹಾಗೂ ದೇಶದಲ್ಲಿ ಹಾಕಿ ಕ್ರೀಡಾಭಿವೃದ್ಧಿ ವ್ಯವಸ್ಥೆ ಬಲಪಡಿಸಲು ವಿಶೇಷ ಕಾರ್ಯಾಗಾರಗಳಿಗೆ ನಾಳೆಯಿಂದ ಹಾಕಿ ಇಂಡಿಯಾ ಚಾಲನೆ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊಟ್ಟಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚರಿಸಲಿದೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನಿಂದಾಗಿ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವು ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ, ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು, ಅಂದರೆ 10 ಬೋಗಿಗಳ ರೈಲನ್ನು ಅಭಿವೃದ್ಧಿಪಡಿಸಿದೆ. ಇದು

0: ಕಾಲದಲ್ಲಿ ಸುಮಾರು 2,600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು 3,200 ಹಾರ್ಸ್ ಪವರ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಇಂಜಿನ್ ಹೊಂದಿದೆ. ಹೈಡ್ರೋಜನ್ ಇಂಧನ ಕೋಶಗಳ ಮೂಲಕ ಚಲಿಸುವ ಈ ರೈಲು ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿದ್ದು ಕೇವಲ ನೀರಾವಿಯನ್ನು ಉಪ ಉತ್ಪನ್ನವಾಗಿ ಹೊರಹಾಕುತ್ತದೆ. ಅಲ್ಲದೆ ಇದಕ್ಕೆ ನಿರಂತರ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಜಿನ್ನಲ್ಲಿ ರೈಲಿನ ಸುರಕ್ಷಿತ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ ಪ್ರವಾಸದ ಭಾಗವಾಗಿ ಜಿನ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಹರಿಯಾಣದ ಜಿನ್ನಲ್ಲಿ ಹೈಡ್ರೋಜನ್ ರೈಲಿನ ಲೋಕಾರ್ಪಣೆಯೊಂದಿಗೆ ಇತಿಹಾಸ ಸೃಷ್ಟಿಸಲಾಗಿದೆ. ಇನ್ನು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಲ್ಲಿ 2 ವೈದ್ಯಕೀಯ ಕಾಲೇಜುಗಳು ಸೇರಿವೆ ಎಂದರು. ಹರಿಯಾಣ ಪ್ರವಾಸದ ಬಳಿಕ ಪ್ರಧಾನಿ ಚಂಡೀಗಢಕ್ಕೆ ಭೇಟಿ ನೀಡಿ 4,700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಹಾಗೂ ನಂತರ ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ದಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಪ್ರಧಾನಿ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ ವಿಭಾಗದ ಚಾಲಕ್ಕುಡಿ, ಅಂಗಮಾಲಿ ಹಾಗೂ ಪಾಲಕ್ಕಾಡ್ ವಿಭಾಗದ ತಿರೂರ್, ತಲಶೇರಿ, ಪರಪ್ಪನಂಗಡಿ ಮತ್ತು ನೀಲಾಂಬೂರ್ ರೋಡ್ ರೈಲು ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು, ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಇದೇ 19ರಂದು ಸಂಸತ್ತಿನ ಉಭಯ ಸದನಗಳ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯನ್ನು ಕರೆದಿದೆ. ಅಧಿವೇಶನದ ಅವಧಿಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳು ಯಾವುದೇ ಅಡ್ಡಿಯಿಲ್ಲದೆ ಸುಗಮವಾಗಿ ನಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಈ ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರಲಿದೆ. ಸರ್ವಪಕ್ಷ ಸಭೆಯಲ್ಲಿ ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು ಮುಂದಿನ ತಿಂಗಳ 13ರವರೆಗೆ ಮುಂದುವರಿಯಲಿದೆ. ಈ ಬಾರಿಯ ಸುದೀರ್ಘ ಅಧಿವೇಶನದಲ್ಲಿ ಹಲವು ಪ್ರಮುಖ ಮತ್ತು ನಿರ್ಣಾಯಕ ವಿಧೇಯಕಗಳನ್ನು ಚರ್ಚೆಗೆ ಹಾಗೂ ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಳ್ಳಲು ನಿರ್ಧರಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಭಾರತೀಯ ನಾವಿಕರನ್ನು ಮುಂದಿನ ಆದೇಶದವರೆಗೆ ನಿಯೋಜಿಸದಂತೆ ಹಡಗು ಮಾಲೀಕರು ಹಾಗೂ ನಿರ್ವಹಣಾ ಸಂಸ್ಥೆಗಳು ಹಾಗೂ ನೇಮಕಾತಿ ಮತ್ತು ನಿಯೋಜನಾ ಸೇವಾ ಪರವಾನಗಿ ಹೊಂದಿರುವ ಸಂಸ್ಥೆಗಳಿಗೆ ಸಾಗರ ಆಡಳಿತ ಮಹಾನಿರ್ದೇಶನಾಲಯ DGMA ನಿರ್ದೇಶನ ನೀಡಿದೆ. ಗಲ್ಫ್ ಪ್ರದೇಶದಲ್ಲಿ ಉಲ್ಬಣಗೊಂಡಿರುವ ಭದ್ರತಾ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಭದ್ರತೆಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುವಂತೆ DGMA ಸಲಹೆ ನೀಡಿದೆ. ಭಾರತೀಯ ನಾವಿಕರ ಸುರಕ್ಷತೆ, ಭದ್ರತೆ ಮತ್ತು ಕಲ್ಯಾಣ ಹಾಗೂ ಭಾರತೀಯ ಹಡಗುಗಳ ರಕ್ಷಣೆ DGMAಗೆ ಅತ್ಯಂತ ಆದ್ಯತೆಯ ವಿಷಯವಾಗಿದೆ ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಆಸ್ಟ್ರೇಲಿಯಾ ವಾಯುಪಡೆ ಆಯೋಜಿಸಿರುವ ಬಹುರಾಷ್ಟೀಯ ಜಂಟಿ ಸಮರಾಭ್ಯಾಸ ಪಿಚ್ ಬ್ಲಾಕ್ 2026ರಲ್ಲಿ ಪಾಲ್ಗೊಳ್ಳಲು ಭಾರತೀಯ ವಾಯುಪಡೆಯ ತುಕಡಿಯು ಆಸ್ಟ್ರೇಲಿಯಾ ತಲುಪಿದೆ. ಈ ತುಕಡಿಯು 4 ರಫೇಲ್ ಯುದ್ದ ವಿಮಾನಗಳು, 2 C-17 ಸಾರಿಗೆ ವಿಮಾನಗಳು ಮತ್ತು 120ಕ್ಕೂ ಹೆಚ್ಚು ವಾಯುಯೋಧರನ್ನು ಒಳಗೊಂಡಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ರಕ್ಷಣಾ ಸಹಕಾರವನ್ನು ವಿಸ್ತರಿಸುವ ನಿಟ್ಟನಲ್ಲಿ ಈ ನಿಯೋಜನೆ ಪ್ರಮುಖವಾಗಿದೆ. ಮುಂದಿನ 3 ವಾರಗಳ ಕಾಲ ನಡೆಯಲಿರುವ ಈ ಜಂಟಿ ತರಬೇತಿಯಲ್ಲಿ ಭಾರತೀಯ

ವಾಯುಪಡೆಯು ಇಂಡೋ ಪೆಸಿಫಿಕ್ ಮತ್ತು ಯುರೋಪ್ ವಲಯದ ದೇಶಗಳೊಂದಿಗೆ ಪರಸ್ಪರ ಕಾರ್ಯಾಚರಣಾ ಸಾಮರ್ಥ್ಯ ಹಾಗೂ ವೈಮಾನಿಕ ಯುದ್ದ ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ಳಲಿದೆ. ಈ ಸಮರಾಭ್ಯಾಸವು ಇದೇ 20ರಿಂದ ಆಗಸ್ಟ್ 7ರವರೆಗೆ ಉತ್ತರ ಆಸ್ಟ್ರೇಲಿಯಾದ ವಾಯುನೆಲೆಗಳಲ್ಲಿ ಜರುಗಲಿದೆ. ಗೋವಾ ಸರ್ಕಾರ ಕ್ಯಾಸಿನೋಗಳ ಕಾರ್ಯಾಚರಣೆಗೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದ್ದು 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಕ್ಯಾಸಿನೋ ಆಟದ ಪ್ರವೇಶಗಳಿಗೆ ಪ್ರವೇಶ ನಿಷೇಧಿಸಿದೆ. ಈ ಸಂಬಂಧ ಗೃಹ ಇಲಾಖೆ ಅಧಿಸೂಚನೆ ಹೊರಡಿಸಿ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಅಧಿಸೂಚನೆಯಲ್ಲಿ ಸಮುದ್ರದಲ್ಲಿರುವ ಕ್ಯಾಸಿನೋ ಹಡಗುಗಳ ಪರವಾನಗಿ ಶುಲ್ಕ ಪಾವತಿಗೆ ಸಂಬಂಧಿಸಿದಂತೆ ಕೂಡ ಕಠಿಣ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ನಿಗದಿತ ಅವಧಿಯೊಳಗೆ ವಾರ್ಷಿಕ ಪರವಾನಗಿ ಶುಲ್ಕ ಪಾವತಿಸಲು ವಿಫಲವಾಗುವ ಕಡಲಾಚೆಯ ಕ್ಯಾಸಿನೋ ನಿರ್ವಾಹಕರು 18%ರಷ್ಟು ದಂಡವನ್ನು ಪಾವತಿಸಬೇಕಾಗುತ್ತದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಕತಾರ್ನ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಹಾಲ್ ತಾನಿ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಮಾತನಾಡಿ, ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ಥಾನಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮಾಜಿ ಅಮೀರ್ ಅವರ ಶಾಶ್ವತ ಪರಂಪರೆ ಭಾರತ ಮತ್ತು ಕತಾರ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಇನ್ನಷ್ಟು ಬಲಪಡಿಸುವಲ್ಲಿ ಮಾರ್ಗದರ್ಶಕವಾಗಲಿದೆ ಎಂದು ಹೇಳಿದ್ದಾರೆ. ಅಂತಾರಾಷ್ಟೀಯ ನ್ಯಾಯ ದಿನವನ್ನು ಇಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ. ನ್ಯಾಯವನ್ನು ಬೆಂಬಲಿಸುವುದು, ಅಪರಾಧ ಸಂತ್ರಸ್ತರ ಹಕ್ಕುಗಳನ್ನು ಉತ್ತೇಜಿಸುವುದು ಹಾಗೂ ವಿಶ್ವದ ಶಾಂತಿ ಭದ್ರತೆ ಮತ್ತು ಜನರ ಕಲ್ಯಾಣಕ್ಕೆ ಧಕ್ಕೆ ತರುವ ಅಪರಾಧಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ದೇಶದಲ್ಲಿ ಹಾಕಿ ಕ್ರೀಡೆಯ ಅಭಿವೃದ್ಧಿ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಹಾಕಿ ಇಂಡಿಯಾ ನಾಳೆಯಿಂದ ದೇಶವ್ಯಾಪಿ ತರಬೇತಿ ಮತ್ತು ಕ್ರೀಡಾ ರೆಫ್ರಿಗಳ ಶಿಕ್ಷಣ ಪಥ ಕಾರ್ಯಾಗಾರಗಳನ್ನು ಆರಂಭಿಸಲಿದೆ. ಅಂತಾರಾಷ್ಟೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದ ಕಲಿಕಾ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ರೂಪಿಸಲಾದ ಈ ಕಾರ್ಯಾಗಾರಗಳಲ್ಲಿ ಆಧುನಿಕ ತರಬೇತಿ ವಿಧಾನಗಳು, ತಾಂತ್ರಿಕ ಜ್ಞಾನ ಹಾಗೂ ತೀರ್ಪುಗಾರಿಕೆಯ ನೂತನ ಮಾನದಂಡಗಳ ಕುರಿತು ಭಾಗವಹಿಸುವವರಿಗೆ ತರಬೇತಿ ನೀಡಲಾಗುತ್ತದೆ. ಈ ಉಪಕ್ರಮ ತರಬೇತಿ ಮತ್ತು ತಾಂತ್ರಿಕ ಅಧಿಕಾರಿಗಳ ಜ್ಞಾನ ಹಾಗೂ ಕೌಶಲ್ಯವನ್ನು ವೃದ್ಧಿಸುವುದರ ಜೊತೆಗೆ ದೇಶಾದ್ಯಂತ ವ್ಯವಸ್ಥಿತ ಹಾಕಿ ಶಿಕ್ಷಣವನ್ನು ಉತ್ತೇಜಿಸುವ ಗುರಿ ಹೊಂದಿದೆ. ಕಾರ್ಯಕ್ರಮದಡಿ ಕೋಚ್ಗಳು ಮತ್ತು ತಾಂತ್ರಿಕ ಅಧಿಕಾರಿಗಳಿಗಾಗಿ ಪ್ರತ್ಯೇಕ ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹರಿಯಾಣದ ಜಿನ್ನಲ್ಲಿ ದೇಶದ ಮೊಟ್ಟಮೊದಲ ಹೈಡ್ರೋಜನ್ ರೈಲು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ, 19ರಂದು ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಭಾರತೀಯ ನಾವಿಕರ ನಿಯೋಜನೆಗೆ ತಾತ್ಕಾಲಿಕ ತಡೆ, ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ. ಪಿಚ್ ಬ್ಲಾಕ್ 2026 ಸಮರಾಭ್ಯಾಸ, ಆಸ್ಟ್ರೇಲಿಯಾ ತಲುಪಿದ ಭಾರತದ ರಫೇಲ್ ಯುದ್ದ ವಿಮಾನಗಳು. ದೇಶದಲ್ಲಿ ಹಾಕಿ ಕ್ರೀಡಾಭಿವೃದ್ಧಿ ವ್ಯವಸ್ಥೆ ಬಲಪಡಿಸಲು ವಿಶೇಷ ಕಾರ್ಯಾಗಾರಗಳಿಗೆ ನಾಳೆಯಿಂದ ಹಾಕಿ ಇಂಡಿಯಾ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ವೀರ ಯೋಧರು.
2: ಆಕಾಶವಾಣಿ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರು.
3: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಕರ್ನಲ್ ರಮೇಶ್ ಆಳ್ವಾರ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್.
4: ಜೈ ಹಿಂದ್.
5: ಯುದ್ಧ ಆ ಕಾಲದಲ್ಲಿ ಬಹಳ ಬೇರೆ ರೀತಿಯಾಗಿತ್ತು.

0: ಈ ಕಾಲದಲ್ಲಿ ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿದೆ. ನಾವು ಅನೇಕ ಬಾರಿ ಕೇಳ್ತೀವಿ, ಎಷ್ಟೋ ಸರಿ ಸೈನಿಕರಿಗೆ ಹಾಕೊಳ್ಳೋಕೆ ಶೂ ಇರ್ತಿರ್ಲಿಲ್ಲ, ಬರಿಗಾಲಲ್ಲಿ ಯುದ್ಧ ಮಾಡ್ತಾ ಇದ್ರು ಅನ್ನೋದನ್ನ ನಾವು ಕೆಲವರ ಬಾಯಿಂದ ಕೇಳ್ತೀವಿ. ಮತ್ತೆ ಈಗಿನ ರೀತಿಯ ಟ್ಯಾಂಕ್ಗಳ ಸಪೋರ್ಟ್ ಇರಲಿಲ್ಲ, ಮತ್ತೆ ಆವಾಗ ನಮ್ಮ ಹತ್ರ ಇದ್ದ ಏರೋಪ್ಲೇನ್ಗಳು ಹೆಲಿಕಾಪ್ಟರ್ಗಳ ಸಂಖ್ಯೆನೂ ಕಡಿಮೆ ಇತ್ತು ಅಂತೆಲ್ಲ ಹೇಳ್ತಾರೆ. ಹೇಗಿತ್ತು ಆವಾಗ ನೀವು ಯುದ್ಧ ಮಾಡುವಾಗ?
1: ಒಂದ್ ಮಾತೇನಂದ್ರೆ, ಇದು ಇಂಟೆಲಿಜೆನ್ಸ್ ಸಿಸ್ಟಮ್ ಇರಲಿಲ್ಲ. ಅಂದ್ರೆ ನಮ್ಗೆ ಅಲ್ಲಿ ಯಾರಿದ್ದಾರೆ, ಎಷ್ಟು ಸಂಖ್ಯೆದಲ್ಲಿದ್ದಾರೆ, ಆತರ ಈಗ ಸೆಟಲೈಟ್ ಇರಲಿಲ್ಲ. ಸೊ ನಾವು ಫೋಟೋಗ್ರಾಫ್ ತಗೊಂಡು ಅಕ್ಯುರೇಟ್, ಸೊ ನಮ್ಗೆ ವಿ ಹ್ಯಾಡ್ ಟು ವಿ ಫೋರ್ಸ್ ಟು ಸೆಂಡ್ ಪೀಪಲ್
0: ಅದೇ ಬೈನಾಕ್ಯುಲರ್ಲ್ಲಿ
1: ಆಮೇಲೆ ಯಾರಿಗಾರ ಡ್ರೆಸ್ ಹಾಕಿ
0: ಕಳಿಸ್ಬೇಕು,
1: ಶೆಪರ್ಡ್ ತರ ಕಳಿಸಿ. ಈಗ ಇಂಟೆಲಿಜೆನ್ಸ್ ತುಂಬಾ ಚೆನ್ನಾಗಿದೆ, ಎಕ್ವಿಪ್ಮೆಂಟ್ ಚೆನ್ನಾಗಿದೆ, ಬಟ್ ಆತರ ನಮ್ಗೆ ಆಗಿರ್ಲಿಲ್ಲ. ಬೂಟು ಇಲ್ಲ, ಊಟ 4 ದಿವಸ ಆದ್ಮೇಲೆ ಸಿಕ್ತು, ಬಟ್ ಆಮೇಲೆ ಸರಿಯಾಗಾಯ್ತು, ನೀರ್ ಬಂತು.
0: ಹೀಗೆ 10 ತಿಂಗಳು ಆದ್ಮೇಲೆ ಅಲ್ಲಿಂದ ಸೈನ್ಯವನ್ನ ವಾಪಸ್ ಕರೆಯುವಂತ ಪ್ರಸಂಗ
1: ಬಂತು.
0: ಅದನ್ನ ಹೇಳಿ.
1: ಅಲ್ಲಿ ಇಮಿಡಿಯೇಟ್ ಕಾಂಟ್ಯಾಕ್ಟ್ ನಲ್ಲಿ ಯಾರಿದಾರೋ ಲೈನ್ ನಲ್ಲಿ, ಅವ್ರು ಅಲ್ಲೇ ಇರ್ತಾರೆ. ಹಿಂದ್ಗಡೆಯಿಂದ ಹಿಂದ್ಭಾಗದಿಂದ ಒಂದೊಂದಾಗಿ ಇದ್ ಮಾಡ್ತಾರೆ, ಯಾಕಂದ್ರೆ ಯಾವ ಟೈಮ್ಲಿ ತಿರ್ಗಾ ಅವ್ರು ಚೇಂಜ್ ಮಾಡಿ ಮಾಡಬಹುದು. ಸೊ ಅದಕ್ಕೆ ಆ ಪ್ರಸಂಗ ರಕ್ಷಣೆ ಮಾಡ್ಲಿಕ್ಕೆ ನಮ್ ಗನ್ಸ್ ಎಲ್ಲ ರೆಡಿ ಆಗಿರ್ತವೆ.
0: ಅಂದ್ರೆ ನೀವು ಆಕ್ಚುಯಲ್ ಬಾರ್ಡರ್ ಏನಿರುತ್ತೆ ಅದ್ರ ಮೇಲೆ ಜನ ಇದ್ದೇ ಇರ್ತಾರೆ, ಅದನ್ನ ಬಿಟ್ಟು ಹಿಂದಕ್ಕೆ ಬರಲ್ಲ ಸೈನಿಕ.
1: ಇಲ್ಲ ಇಲ್ಲ,
0: ಆದ್ರೆ ಆ ದೇಶದ ನೆಲದಲ್ಲಿ ಹೋಗಿರ್ತಿರಲ್ಲ, ಅಲ್ಲಿಂದ ಒಂದೊಂದೇ ಟ್ರೂಪ್ಸ್.
1: ಯಾಕಂದ್ರೆ ನಾವು ಹೋಗಿದ್ದು ಸುಮಾರು 20 ಕಿಲೋಮೀಟರ್
0: ಒಳಗಡೆ,
1: ಅಲ್ಲಿಂದ ಬರೋದು ಸ್ವಲ್ಪ ರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ವಿ.
0: ಯಾವತ್ತು ಹೀಗೆ ನೀವು ಅಂದ್ರೆ ನಮ್ಮ ಭಾರತ ಸರ್ಕಾರ ಯುದ್ಧವನ್ನ ವಿರಾಮ ಘೋಷಿಸಿ ಸೈನಿಕರೆಲ್ಲ ಹಿಂತಿರುಗಬೇಕು ಅಂತ ಮಾಡ್ಕೊಂಡಿದ್ದು ನಿಮ್ಗೆ ಸುದ್ದಿ ಬಂತಲ್ಲ, ಅವಾಗ ಹೇಗಿತ್ತದು, ಹೇಗೆ ನಿಮ್ಗೆ ಸುದ್ದಿ ಬಂತು?
1: ಆರ್ಮಿ ಹೆಡ್ ಕ್ವಾರ್ಟರ್ ಇಂದ ಮೇನ್ ಹೆಡ್ ಕ್ವಾರ್ಟರ್ಗೆ ಬರುತ್ತೆ, ಆಮೇಲೆ ನಮ್ಮ ಹೆಡ್ ಕ್ವಾರ್ಟರ್ಗೆ ಬಂದಾದ್ಮೇಲೆ ಅವ್ರು ಮೀಟಿಂಗ್ ಮಾಡಿದ್ರು, ಈ ತರ ಸುದ್ದಿ ಬಂದಿದೆ, ತಯಾರಿ ಮಾಡಿ. ಸೊ ಎಲ್ಲ ತಯಾರಿ ಮಾಡಿ ಒಂದೊಂದಾಗಿ ನೀಡ್ ಟು ನೋ ಬೇಸಿಸ್ ನಲ್ಲಿ ಹೇಳ್ತೇವೆ ಮುಖ್ಯರಿಗೆ ಮೊದಲೇ, ಆಮೇಲೆ ಸೈನಿಕರಿಗೆ ಹೇಳ್ತೇವೆ, ಬಟ್ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಆಯ್ತು
0: ಮುಗೀತು ಹೊರಡೋದಿನ್ನು
1: ಮುಗೀತು ಹೊರಡು ಅಂತ ಗೊತ್ತಾಗತ್ತೆ. ಎಲ್ಲರೂ ಕೆಲಸ ಮಾಡಿದ್ವಿ,
0: ಅಲ್ಲಿಗೆ ಒಪ್ಪಂದ ಆಯ್ತು.
1: ಒಪ್ಪಂದ ಆಯ್ತು.
0: ಯಾವ ಒಪ್ಪಂದ ಆಗಿದ್ದ ಅವಾಗ?
1: ಅಲ್ಲೇ ಟಾಸ್ಕೆಂಟ್ ನಲ್ಲಿ ಆಯ್ತಲ್ಲ, ಅದಾದ್ಮೇಲೆ ಇಲ್ಲಿ ಏನಂದ್ರೆ ಬಾರ್ಡರ್ ಮೀಟಿಂಗ್ಸು ಆಗತ್ತೆ. ನಾನು ಒಂದೆರಡು ಸಲ ಎಷ್ಟೋ ಮೀಟಿಂಗ್ ನಲ್ಲಿ ಪಾಕಿಸ್ತಾನ್ ಆಫೀಸರ್ ಡಿಸ್ಕಸ್ ಮಾಡ್ತಾ ಇದ್ವಿ. ಆಮೇಲೆ ಫ್ಲಾಗ್ ಮೀಟಿಂಗ್ ಅಂತ ಒಂದು ಫ್ಲಾಗ್ ಹಾಕ್ತಾ ಇದ್ವಿ, ವೈಟ್ ಫ್ಲಾಗ್ ಟೇಬಲ್ ಹಾಕಿ ಎರಡು ಕಡೆ,
0: ಆ ಕಡೆ ಈ ಕಡೆ,
1: ಈ ಕಡೆ 4-5 ಚೇರ್, ನಾವು 4-5 ಚೇರ್ ಅಲ್ಲಿ ಮಾತಾಡ್ಕೊಂಡು ಹೋಗೋದು, ಗ್ರೌಂಡ್ ಡೀಟೇಲ್ಸ್ ಅನ್ನ ಮಾತಾಡ್ಬೇಕಾಗತ್ತೆ. ಸೊ ಆ ತರ ನಡೆಯಿತು.
0: ಎಷ್ಟು ಸಮಯ ತಗೊಳ್ತು ಎಲ್ಲ ಸೈನ್ಯ ಹಿಂದಕ್ಕೆ?
1: ಒಂದು ಆವರೇಜ್ ಹೇಳ್ಬೋದು, ಒಂದು ಇನ್ನೊಂದು 6 ತಿಂಗಳಾಯ್ತು.
0: ನೀವು ಅಲ್ಲಿದ್ದಾಗ ನಿಮ್ಮ ಕುಟುಂಬ ಎಲ್ಲ ಎಲ್ಲಿದ್ರು?
1: ಏನಾದ್ರು ಮದ್ವೆ ಆಗಿರಲಿಲ್ಲ, ನನ್ನ ತಾಯಿ ನಮ್ಮ ಅಣ್ಣ ಅವರು ಪುಣೆದಲ್ಲಿದ್ರು.
0: ಮತ್ತೆ ನೀವು ತ್ರಿಪುರ ಅಲ್ಲಿಂದ ಬಂದ ಮೇಲೆ ಎಲ್ಲಿ ಪೋಸ್ಟಿಂಗ್ ಆಯ್ತು ನಿಮ್ಗೆ?
1: ಅಲ್ಲಿಂದ ಬಂದ್ಮೇಲೆ ಬರೀಲಿಕ್ಕೆ ಬಂದೆ, ಅಲ್ಲಿಂದ ನಾನು 5th Division ನೀಫಾಗ್ ಹೋದೆ, ಅಲ್ಲಿ ನಾನು ಕ್ಯಾಪ್ಟನ್ ಇಂದ ಪ್ರಮೋಷನ್ ಆಯ್ತು ಮೇಜರಿಗೆ, ಅದಾದ್ಮೇಲೆ ನನ್ನ ಮದ್ವೆ ಆಯ್ತು. ಬೆಂಗಳೂರಿಗೆ ಬಂದು ಗೀತಾ ಮದ್ವೆ ಮಾಡಿದೆ.
0: ನಿಮ್ಮ ಮನೆಯವ್ರ ಹೆಸರು ಗೀತಾ?
1: ಗೀತಾ ಅವರು.
0: ಸೊ ಗೀತಾ ಸಂಗೀತವಾಗಿ ಬಂದ್ರು ನಿಮ್ ಜೀವನ?
1: ಖಂಡಿತ ಖಂಡಿತ,
0: ತುಂಬಾ ಸಂತೋಷ. ನೀವು 1991 ನಿವೃತ್ತಿ ಹೊಂದಿದ್ದೀರಿ.
1: ಹೌದು,
0: ಅದು ಪಂಜಾಬ್ನಲ್ಲಿ.
1: ಪಂಜಾಬ್
0: ಬಹುಶಃ ಎಲ್ಲಿ ಬಾರ್ಡರ್ ಅಲ್ಲೇ ಹೆಚ್ಚಿಗೆ ಕೆಲಸ ಮಾಡಿದ್ರು,
1: ಬಾರ್ಡರ್ ನಿಂದ ರಿಟೈರ್ ಆಗಿ ಅಲ್ಲಿಂದ
0: ಬಾರ್ಡರ್ ಅಲ್ಲೇ ಮತ್ತೆ
1: ಸೀದಾ ಬೆಂಗಳೂರಿಗೆ ಬಂದ್ವಿ.
0: ಅಲ್ಲಿ ಪಂಜಾಬ್ ಬ್ರಿಗೇಡ್ ನಲ್ಲಿ ಡೆಪ್ಯೂಟಿ ಕಮಾಂಡರ್ ಆಗಿ,
1: ಡೆಪ್ಯೂಟಿ ಕಮಾಂಡರ್ ಆರ್ಟಿಲರಿ ಬ್ರಿಗೇಡ್,
0: ಐಎಂಎನ್ ಸರ್ವಿಸ್ ತಗೊಂಡ್ರೆ 41 ವರ್ಷಗಳಿಗಿಂತ ಹೆಚ್ಚು ಸೇವೆ ಸಲ್ಲಿಸಿದ್ರಿ. ಅಂದ್ರೆ ನಿಮ್ಮ ಜೀವನದ ಬಹುಶಃ ಮುಕ್ಕಾಲು ಪಾಲು ಅವಾಗ ಸೈನ್ಯದಲ್ಲೇ ಕಳೆದಿದ್ರಿ. ಮದ್ವೆ ಆಯ್ತಲ್ಲ, ಆ ನಂತರ ಬೇರೆ ಬೇರೆ ಊರುಗಳಿಗೆ ಟ್ರಾನ್ಸ್ಫರ್ ಆಗ್ತಿತ್ತು ನಿಮ್ಗೆ?
1: 3 ವರ್ಷಕ್ಕೊಮ್ಮೆ
0: ಹೋಗ್ಲೇಬೇಕು. ಹೇಗಿತ್ತು ಅವಾಗ?
1: ಈ ಕಡೆ ವೈಫಿಗೂ ಏನಾರ ಆಗ್ಬಹುದು ಅಂತ
0: ಸೈನ್ಯಕ್ಕೆ ಸೇರಿದ್ದಾರೆ
1: ಚಿಂತನೆ ಆಗ್ತಾ ಇತ್ತು. ಎಲ್ಲಾ ಇದು ಲೇಡೀಸ್ಗೂ ಆಗೇ ಆಗತ್ತೆ, ನಮಗೂ ಆಗತ್ತೆ, ಬಿಟ್ಬಿಟ್ಟು ಹೋಗೋದು. ಬಟ್ ನಾವು ಒಂಥರ ಅದು ಕರ್ತವ್ಯ ಮಾಡಬೇಕು, ಒಂದು ಆನರ್, ದೇಶ ಸೇವೆ ಮಾಡಬೇಕು ಅಂತ ಭಾವನೆ ಇರುತ್ತೆ.
0: ಹೀಗೆ ನೀವು ಕೆಲವು ಇನ್ಸರ್ಜೆನ್ಸಿ ಆಪರೇಷನ್ಸ್ ಅಲ್ಲೂ ಕೆಲಸ ಮಾಡಿದಿರಿ.
1: ಹೌದು,
0: ಅದರಲ್ಲೂ ಮುಖ್ಯವಾಗಿ ಈಶಾನ್ಯ ಭಾಗದಲ್ಲಿ, ಭಾರತದಲ್ಲಿ ಅಂದ್ರೆ ತ್ರಿಪುರ,
1: ಮಿಜೋರಾಂ.

0: ಅದು ಹೇಳಿ,
1: ಬಂಡುಕರು ಬರೋದು, ಗಲಾಟೆ ಮಾಡೋದು, ಆರ್ಟಿಲರಿಗೆ ಸಮಟೈಮ್ಸ್ ನಾವು ಫೈರ್ ಮಾಡ್ಲಿಕ್ಕೆ ಆರ್ಡರ್ ಬರ್ತಾ ಇತ್ತು, ಮಾಡ್ತಾ ಇದ್ವಿ. ಯಾಕಂದ್ರೆ ಅವ್ರಿಗೆ ಒಳಗಡೆ ಬರೋರಿಗೆ ಕ್ಲಿಯರ್ ಆಗಿ ಒಂದು ಪಾಠ ಕಲಿಸ್ಬೇಕು, ದೇಶದಲ್ಲಿ ಒಳಗಡೆ ಬಂದ್ರೆ ಇದಾಗತ್ತೆ ಅಂತ. ಸೊ ಅದಕ್ಕೆ ಆರ್ಟಿಲರಿ ಯೂಸ್ ಮಾಡ್ತಾರೆ, ಶೆಲ್ಲಿಂದ ಬಂದದ್ದು, ಅದರಿಂದ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇತ್ತು. ಬೇರೆಯವರು ಇನ್ಫೆಂಟ್ರಿಯವರು ಇದ್ರೆ ಅವರು ಫಾರೆಸ್ಟ್ ಒಳಗಡೆ ಹೋಗಿ ಮನೆಗಳ ಒಳಗೆ ಚೆಕ್ ಮಾಡಿ ಮಾಡ್ತಾ ಇದ್ರು. ಅವ್ರ ತರ ನಮ್ದು ಸ್ವಲ್ಪ ಹಿಂದಿಂದ ಡಿಸ್ಟೆನ್ಸ್ ಇಂದ ನಾವು ಕಲಿಸ್ತಾ ಇದ್ವಿ.
0: ಕರ್ನಲ್ ರಮೇಶ್ ಅವರೇ, ನೀವು ಸೇವೆ ಸಲ್ಲಿಸ್ತಾ ಇದ್ರು ಕೂಡ ಓದ್ತಾನು ಇದ್ರಿ, ಅನೇಕ ಡಿಗ್ರಿಗಳನ್ನ ಮಾಡಿದ್ರಿ ಅಲ್ಲಿ.
1: ಹೌದು, ಆರ್ಮಿನಲ್ಲಿ ಇದ್ದಾಗ ಅವರು ಸೌಕರ್ಯ ಮಾಡ್ತಾ ಇದ್ರು, ಏನಾರ ಎಕ್ಸಾಮ್ ಅಪಿಯರ್ ಹೋಗ್ಬೇಕಂದ್ರೆ ರಜಾ ಕೊಡ್ತಾ ಇದ್ರು. ಆಮೇಲೆ ಆರ್ಮಿನಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಆಫ್ ಆರ್ಮಮೆಂಟ್ ಟೆಕ್ನಾಲಜಿ ಅಂತ ಇದೆ, ಹೈಯೆಸ್ಟ್ ಆರ್ಮಿ ಟೆಕ್ನಿಕಲ್, ಅಲ್ಲಿ ಇದು ವೆಪನ್ಸ್ ಬಗ್ಗೆ ಎಲ್ಲ ಕಲಿಸ್ತಾರೆ, ಡಿಸೈನ್ ಇದು ಮ್ಯಾನುಫ್ಯಾಕ್ಚರ್.
0: ನೀವು ಅಲ್ಲಿ ಎಂ ಟೆಕ್ ಮಾಡಿದ್ರಿ?
1: ಅಲ್ಲಿ ಎಂ ಟೆಕ್ ಮಾಡಿದ್ರಿ.
0: ನಂತರ ಎಂ ಕಾಂ ಮಾಡಿದ್ರಿ, ಎಂಬಿಎ
1: ಮಾಡಿದ್ರಿ.
0: ಈ ನಡುವೆ ನಡುವೆ ಈ ಯುದ್ಧ ಮಾಡ್ತಾನು ಇವನ್ನೆಲ್ಲ ಮಾಡಿದಿರಲ್ಲ,
1: ನಮ್ಮ ರಕ್ತದಲ್ಲಿ ಇದೆ ವಿದ್ಯೆ ಮಾಡೋದು.
0: ಬಹಳ ಬುದ್ಧಿವಂತರು ಹಾಗಾದ್ರೆ ನೀವು ಅಂತ ಅನ್ಸುತ್ತೆ.
1: ಬುದ್ಧಿ ಯೋಗ ಅಂತ ದೇವರು ಕೊಡ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ನಾನೇ ಬುದ್ಧಿ ಯೋಗ ಕೊಡ್ತೇನೆ, ಬೈ ವಿಚ್ ಯು ಕಮ್ ಟು ಮೀ ಅಂತ. ಅವರೇ ಬುದ್ಧಿ ಯೋಗ ಕೊಟ್ರೆ ಸಹಿ ಡೈರೆಕ್ಷನ್ ಅಲ್ಲಿ ಹೋಗ್ಬಹುದು ನಾವು. ಸೊ ಬುದ್ಧಿ ಯೋಗ ತುಂಬಾ ಮಹತ್ವ.
0: ತುಂಬ 40 ವರ್ಷಗಳು ಸೇವೆಯನ್ನ ಮುಗಿಸ್ಲೇಬೇಕು ಅನ್ನೋದು ನಿಮ್ ನಿರ್ಧಾರ ಆಗಿತ್ತೋ ಹೇಗೆ? ತುಂಬಾ ಜನ ಒಂದು 25 ವರ್ಷ 26 ವರ್ಷ ಆದ್ಮೇಲೆ ಬೇರೆ ಬೇರೆ ಕಾರಣಗಳಿಂದ, ಅದು ವೈಯಕ್ತಿಕ ಆಗಿರ್ಬೋದು, ಕೌಟುಂಬಿಕ ಕಾರಣಗಳು, ತಂದೆ ತಾಯಿ ಸಲುವಾಗಿ ಎಲ್ಲ ಸ್ವಯಂ ನಿವೃತ್ತಿ ತಗೊಂಡು ಬರ್ತಾರೆ. ನೀವು ಪೂರ್ತಿ ಸರ್ವಿಸ್ ಅಲ್ಲೇ ಮಾಡಿದಿರಾ?
1: ಹೌದು, ನನ್ಗೆ ಆತರ ಬಿಡಬೇಕು ಅಂತ ಅನಿಸ್ಲಿಲ್ಲ.
0: ಮೊದಲು ಒಂದು ಮಾತು ಹೇಳಿದ್ರಿ, ಮನೆಯಲ್ಲಿ ಹೆಂಡತಿ ಚೆನ್ನಾಗಿ ಎಲ್ಲ ನಿರ್ವಹಣೆ ಮಾಡಿದ್ರೆ ಸೈನಿಕನಿಗೆ ಬಹಳ ಅನುಕೂಲ ಅಂತ.
1: ಹೌದು,
0: ನಿಮ್ಮ ಬದುಕು ಹಾಗೆ ನಿಮ್ಗೆಲ್ಲ ಅವಕಾಶಗಳನ್ನ ಕೊಡ್ತಾ ಹೇಗೆ ಮನೆಯಲ್ಲಿ?
1: ಹೌದು, ನಾನು ಮರೆಯಲ್ಲ ಅದನ್ನ. ಈಗ ಗೀತಾ, ನಮ್ಮ ಆರ್ಮಿನಲ್ಲಿ ಏನಂದ್ರೆ ಫ್ಯಾಮಿಲಿ ವೆಲ್ಫೇರ್ ಅಂತ ಒಂದು ಐಡಿಯಾ ಇದೆ, ಅದು ಡ್ಯೂಟಿ ಆಫೀಸರ್ ವೈಫಿಗೆ ಜವಾನ್ ಫ್ಯಾಮಿಲಿಗೆ ಹೋಗಿ ಮಾತಾಡಿ ಅವ್ರ ಕಷ್ಟ ಸುಖ ಕೇಳಿ ಅದನ್ನ ನೋಟ್ ಮಾಡಿ ಹೆಡ್ ಆಫೀಸಿಗೆ ಹೇಳ್ಬಿಟ್ಟು ಗೀತಾ ಹೋಗಿ ಮಾತಾಡಿ ನನ್ಗೆ ಹೇಳ್ತಾ ಇದ್ಲು. ಮುಖ್ಯಾನಂತರ ಏನಾಗತ್ತೆ ಅಂದ್ರೆ ಅದು ಅವ್ರಿಗೊಂದು ಭಾವನೆ ಬರುತ್ತೆ, ನನ್ನ ಆರ್ಮಿ ನಮ್ಗೆ ನೋಡ್ಕೋತಾರೆ, ನಮ್ಮ ಫ್ಯಾಮಿಲಿಗೆ ನೋಡ್ಕೋತಾರೆ,
0: ಬಿಲಾಂಗಿಂಗ್ನೆಸ್
1: ನೋಡ್ಕೋತಾರೆ ಅಂದರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಸೊ ಒಬ್ರು ಸೀನಿಯರ್ ಆಫೀಸರ್ ವೈಫ್ ನಮ್ಮ ಹೆಂಡತಿಗೆ ಹೇಳಿದ್ರು, ನಾವು ಹೋಗ್ತೀಯಲ್ಲ ಈಗ ನೀನು ಫ್ಯಾಮಿಲಿಗೆ ನೋಡ್ಕೊ, ಫ್ಯಾಮಿಲಿ ಅವ್ರ ಹಸ್ಬೆಂಡ್ ನೋಡ್ಕೋತಾರೆ, ಅವ್ರ ಹಸ್ಬೆಂಡ್ ನಿನ್ನ ಹಸ್ಬೆಂಡ್ಗೆ ನೋಡ್ಕೋತಾರೆ, ಅಂದ್ರೆ ಎಲ್ಲಾರು ಪರಸ್ಪರ ಮಾಡ್ತಾರೆ.
0: ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನಿಮ್ಮ ಕುಟುಂಬದವರು ಈಗ ನಮ್ಮೊಂದಿಗೆ ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ.
2: ನಾನು ಗೀತಾ ಆಳ್ವಾರ್ ಅಂತ, ನಮ್ಮ ಹಸ್ಬೆಂಡ್ ಕರ್ನಲ್ ಆರ್ ಎಸ್ ಆಳ್ವಾರ. ಸೊ ಅವ್ರ ಜೊತೆ ನಾನು ಮದ್ವೆ ಆದಾಗ 19 ವರ್ಷ ನನಗೆ, ನನಗೆ ಹಿಂದಿನೂ ಬರ್ತಾ ಇರಲಿಲ್ಲ. ಅಲ್ಲಿ ಹೋದಾಗ ಹಿಂದಿ ಓದಿದ್ರೇನು ತುಂಬ ಕಷ್ಟ ಆಗ್ತಾ ಇತ್ತು ಮಾತಾಡೋಕ್ಕೆ ಎಲ್ಲ, ಏನು ಅಂತನ್ಬಿಟ್ಟು. ಎಲ್ಲ ಹೊಸ ಜಾಗ, ಹೊಸ ಅಟ್ಮಾಸ್ಫಿಯರು, ನಾವು ಬೆಂಗಳೂರಿನಲ್ಲಿದ್ದು ಓದಿದ್ದು ಎಲ್ಲ ಆ ಥರ ಜಾಗದಿಂದ ಆರ್ಮಿದಕ್ಕೆ ಹೋಗಿದ್ದಕ್ಕೆ ಅದು ತುಂಬ ಹೊಸ ಎಕ್ಸ್ಪೀರಿಯನ್ಸು. ಆದರೆ ಯಾವಾಗ ನನಗೆ ಇವರು ಕರ್ನಲ್ ಆಗಿ ನನಗೆ ನನ್ನ ಡ್ಯೂಟಿ ಮಾಡಕ್ಕೆ ಬಂತು, ಆಗ ನಾನು ಆ ವೆಲ್ಫೇರ್ ನಡೆಸ್ಬೇಕಾಗಿ ಬಂತು. ಅವಾಗ ನಾನು ನನಗಂತೂ ಅದು ತುಂಬಾ ಇಷ್ಟ ಆಯಿತು. ಅದರಲ್ಲಿ ಎಲ್ಲ ಸೋಲ್ಜರ್ಸ್ ವೈಫ್ಸ್ ಬರ್ತಾರೆ, ಸೈನಿಕರ ವೈಫ್ ಎಲ್ಲ ಬಂದಾಗ ಅವ್ರು 6 ತಿಂಗಳಿಗೆ ಒಂದ್ಸಲ ಮನೆ ಸಿಗತ್ತೆ, ಅದರಲ್ಲೂ ಟರ್ನ್ ಬೈ ಟರ್ನ್, ಜಾಸ್ತಿ ಟೈಮ್ ಇರಲ್ಲ ಅವರು. ಸೊ ಅವರೆಲ್ಲ ಬಂದು ಮಾತಾಡಿಸಿ ಅವರಿಗೆ ನಾನು ಎಲ್ಲ ಹೇಳ್ಕೊಡ್ತಾ ಇದ್ದೆ. ನನಗೆ ಬರೋ ವಿದ್ಯೆನ ಅಂದ್ರೆ ಹೊಲಿಯೋದು, ಏನಾದ್ರು ಅಡಿಗೆ ಮಾಡೋದು ಇದ್ರೆ ಅಡಿಗೆ ಮಾಡೋದು, ಅಥವಾ ಅವ್ರದ್ದು ಏನೇನು ರೈಟ್ಸ್ ಇದೆ ಅದ್ರ ವಿಷಯ, ಅದನ್ನೆಲ್ಲ ಅವರಿಗೆ ತಿಳಿಸ್ಕೊಡ್ತಾ ಇದ್ದೆ. ಲೇಡೀಸ್ ಕ್ಲಬ್ನಲ್ಲಿ ಹೆಂಗೆ ಅವರು ಕಾಂಪಿಟೇಷನ್, ಫುಡ್ ಕಾಂಪಿಟೇಷನ್ ಮಾಡ್ತಾ ಇದ್ರು ಅಡಿಗೆ ಮಾಡೋದು ಎಲ್ಲ, ಸೇಮ್ ತರ ಇವ್ರಿಗೂ ನಾನು ನಡೆಸ್ತಾ ಇದ್ದೆ. ಅವರಿಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೆ ಬೀದಿನಲ್ಲಿ ಹೋದ್ರು ನಮಸ್ಕಾರ ಮಾಡೋರು, ಅಷ್ಟು ಇಷ್ಟಪಡೋರು. ಅದರಲ್ಲಿ ಒಂದು ಘಟನೆ ಹೇಳ್ತೀನಿ. ಅವಾಗ ಇವರು ಎಕ್ಸಸೈಸ್ಗೆ ಹೋಗಿದ್ರು, ಅವಾಗ ನಾನು ಒಂದು ಎವ್ರಿ ವೀಕ್ ಮೀಟ್ ಮಾಡಬೇಕಾಗಿತ್ತು ಜಮಾನ್ಸ್ ವೈಫ್ನ. ಸೊ ಅವ್ರು ಬಂದು ನನ್ನ ಕಷ್ಟ ಸುಖ ಹೇಳೋರು. ಆ ಥರ ಡ್ಯೂಟಿ, ಹೆಂಗೆ ನಾವು ಸ್ಕೂಲ್ ಟೀಚರ್ ಆದರೆ ಮಕ್ಕಳು ನೋಡ್ಕೋತೀವೋ ಅದೇ ಪ್ರಕಾರ ನಾನು ಎಲ್ಲರನ್ನು ನೋಡ್ಕೊತಾ ಇದ್ದೆ. ಐ ಆಮ್ ವೆರಿ ಪ್ರೌಡ್.

0: ಪ್ರೌಡ್ ಆಫ್ ದಟ್ ವಾಟ್ ಐ ಡಿಡ್. ಸೊ ಅದರಿಂದ ಎಲ್ಲರೂ ಖುಷಿಯಾಗಿರ್ತಾ ಇದ್ರು. ಅದನ್ನ ಇವರು ನಮ್ಮ ಯಜಮಾನ್ರನ್ನ ಅವ್ರು ನೋಡ್ಕೊಳ್ಳೋರು, ಅವ್ರು ನೋಡ್ಕೊಳ್ಳೋದ್ರಿಂದ ಅವ್ರ ಕೆಲಸ ಎಲ್ಲ ಈಸಿಯಾಗಿ ನಡೀತಾ ಇತ್ತು. ಸೊ ಐ ಆಮ್ ಹ್ಯಾಪಿ ಆ್ಯಂಡ್ ಟು ಬಿ ಪ್ರೌಡ್ ಆಫ್ ಎನ್ ಆರ್ಮಿ ಆಫೀಸರ್ ವೈಫ್.
1: ನನ್ನ ಹೆಸರು ಕವಿತಾ, ಹ್ಯಾವ್ ಅ ಬ್ರದರ್ ನಕುಲ್ ಅಂತ. ಸೊ ನಾವಿಬ್ರು ವಿ ಗ್ರೋ ಅಪ್ ಇನ್ ದ ನಾರ್ತ್. ಸೊ ಅಲ್ಲಿ ತುಂಬಾ ಹಿಂದಿ ಎಲ್ಲ ಆರ್ಮಿನಲ್ಲಿ ಕಲ್ತ್ಕೊಂಡಿರೋದು. ಬಟ್ ಡ್ಯಾಡ್ ಹಸ್ ಬೀನ್ ಅನ್ ಅಮೇಝಿಂಗ್ ಇನ್ಸ್ಪಿರೇಷನ್ ಎಲ್ಲದ್ನಲ್ಲೂ. ಹಿ ಅಂಡ್ ಮದರ್ ಬೋಟ್ ಆರ್ ಡಸ್ ಟು ಬಿ ಸಿನ್ಸಿಯರ್, ಆನೆಸ್ಟ್, ನಾವ್ ಇಂಟೆಗ್ರಿಟಿ, ಜವಾನ್ಸ್ಗೆ ಎಲ್ಲ ರೆಸ್ಪೆಕ್ಟ್ ಕೊಡೋದು. ಸೊ ಗ್ರೋಯಿಂಗ್ ಅಪ್ ಅಂಡರ್ ದೇರ್ ಕೇರ್ ಅಂಡ್ ಮೆಂಟರ್ಶಿಪ್ ಇಸ್ ಬಿನ್ ಅನ್ ಆನರ್. ಸೊ ಐ ಹ್ಯಾವ್ ಟು ಸೇ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಡ್ಯಾಡ್ ಇನ್ ಹಿಸ್ ಸರ್ವಿಸ್ ಆಲ್ಸೋ. ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಎವ್ರಿ ಇಯರ್ ಓ ಟೂ ನಾವು ಹೊಸ ಸ್ಕೂಲು, ಎಲ್ಲ ಫ್ರೆಂಡ್ಸ್ಗೆ ಬಾಯ್ ಹೇಳೋದು, ಹೊಸ ಸ್ಕೂಲಲ್ಲಿ ನ್ಯೂ ಫ್ರೆಂಡ್ಸ್ ಮಾಡೋದು. ಸೊ ಇನ್ ಒನ್ ವೇ ಇಟ್ ವಾಸ್ ಸ್ಯಾಡ್, ಬಟ್ ಇನ್ನೊಂದು ವಿ ಯೂಸ್ ಟು ಲರ್ನ್ ಅ ಲಾಟ್ ಆಫ್ ನ್ಯೂ ಫುಡ್ಸ್, ಕುಕಿಂಗ್ ಸ್ಟೈಲ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಐ ಥಿಂಕ್ ಟ್ರೈನ್ ಜರ್ನಿ, ಲಾಂಗ್ ಟ್ರೈನ್ ಜರ್ನೀಸ್. ಸೊ ವಿತ್ ಮೈ ಬ್ರದರ್ ಆ್ಯಂಡ್ ಮೀ ಆ್ಯಂಡ್ ಡ್ಯಾಡ್ ಆ್ಯಂಡ್ ಮಾಮ್ ಆ್ಯಂಡ್ ಆಲ್ ದ ಲವ್ ಆ್ಯಂಡ್ ಅಫೆಕ್ಷನ್ ಆಫ್ ದ ಆರ್ಮಿ. ನಮ್ಮ ಫಾದರ್ಗೆ ಬಾರ್ಡರ್ನಲ್ಲಿ ಪೋಸ್ಟಿಂಗ್ ಆಗ್ತಾ ಇತ್ತು. ಅಲ್ಲಿ ನಾವು ಫ್ಯಾಮಿಲೀಸ್ ಇರೋಕ್ಕಾಗಲಿಲ್ಲ. ಸೊ ನಾವು ಬೇರೆ ಕಡೆ ಇರ್ತಾ ಇದ್ವಿ. ಸೊ ಇಟ್ಸ್ ಜಸ್ಟ್ ಮಾಮ್, ಮೀ ಆ್ಯಂಡ್ ಮೈ ಬ್ರದರ್ ನಕುಲ್. ಆಮೇಲೆ ವಿ ಯೂಸ್ ಟು ವೇಟ್, ನಮ್ಮ ತಂದೆಯಿಂದ ಯಾವಾಗ ಮೆಸೇಜ್ ಬರುತ್ತೆ, ದೇರ್ ಇಸ್ ನೋ ಸೆಲ್ ಫೋನ್. ಸೊ ಅವಾಗವಾಗ ಒಂದು ಮೆಸೆಂಜರ್ ಕಳಿಸ್ತಾ ಇದ್ರು ಅವ್ರ ಹತ್ರ, ಮಮ್ಮಿ ಶಿನ್ಮೆ ಕೇಕು ಏನೋ ತಿಂಡಿಗಳೆಲ್ಲ ಪ್ಯಾಕ್ ಮಾಡಿ ನಾವೆಲ್ಲ ಲೆಟರ್ ಬರೆದ್ಬಿಟ್ಟು ಕಳಿಸ್ತಾ ಇದ್ವಿ. ಆ್ಯಂಡ್ ವಿ ವೇಟ್, ನಮ್ಮ ತಂದೆಯಿಂದ ಯಾವಾಗ ಲೆಟರ್ ಬರುತ್ತೆ, ಹೆಂಗಿದ್ದಾರೆ ಅವರು,
2: ಸಂದೇಶ ಆತೆ ಹೇ.
1: ಹಾ ಸಂದೇಶ್ ಕಹಾ ಲಿಖೇಂಗೆ ಮೇ ಪಿತಾಜಿ. ದೆನ್ ವಿ ಯೂಸ್ ಟು ಫೈಂಡ್ ದಿಸ್ ಲೆಟರ್ಸ್ ಅರೈವ್ಡ್. ಅಲ್ಲಿ ನಮ್ಮ ಡ್ಯಾಡಿ ಬರೀತಾ ಇದ್ರು, ಇಲ್ಲಿ ನಾನು ಡೆಸರ್ಟ್ ನಲ್ಲಿ ಇದ್ದೀನಿ, ಆಲ್ವೇಸ್ ಹ್ಯಾವ್ ದೀಸ್ ಡ್ರಾಯಿಂಗ್ಸ್, ಬ್ಯೂಟಿಫುಲ್ ಸ್ಕೆಚಸ್. ಅದರಲ್ಲಿ ಇಲ್ಲಿ ಒಂದು
2: ಅವರೇ ಚಿತ್ರ ಬಿಡಿಸ್ತಾ ಇದ್ರ,
1: ಚಿತ್ರ ಮಾಡ್ತಾ ಇದ್ರು. ಹೌದು, ಅಲ್ಲಿ ಬರೆದ್ಬಿಟ್ಟು ಅಲ್ಲಿ ನೋಡು, ಇಲ್ಲಿ ಟೆಂತ್ ನಲ್ಲಿ ಇದ್ದೀನಿ, ಇಲ್ಲಿ ತುಂಬಾ ಬಿಸಿಲಿದೆ,
2: ರಾಜಸ್ಥಾನದಲ್ಲಿ
1: ತುಂಬಾ ಬಿಸಿಲು, ಬೆಳಗ್ಗೆ ಸಾಯಂಕಾಲ ತುಂಬಾ ಚಳಿ. ಜಸ್ಟ್ ವೇಟಿಂಗ್ ಫಾರ್ ಲೆಟರ್ಸ್ ಅಂಡ್ ಟು ಹಿಯರ್ ಅಬೌಟ್ ಹಿಮ್. ಸೊ ದಟ್ಸ್ ಒನ್ ಆಫ್ ದ ಥಿಂಗ್ಸ್ ಮಾಮ್ ಹ್ಯಾಡ್ ಟು ಸ್ಯಾಕ್ರಿಫೈಸ್ ಅಂಡ್ ಡ್ಯಾಡ್ ಹ್ಯಾಡ್ ಟು ಸ್ಯಾಕ್ರಿಫೈಸ್ ನಾಟ್ ಬೀಯಿಂಗ್ ವಿತ್ ಫ್ಯಾಮಿಲಿ
2: ಫಾರ್ ದ ನೇಷನ್.
1: ಯೆಸ್, ಸೊ ಅ ಲಾಟ್ ಆಫ್ ಐ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ದ ಸರ್ವಿಸ್ ಮೆನ್ ಫಾರ್ ದಟ್ ಅಂಡ್ ದೇರ್ ಫ್ಯಾಮಿಲೀಸ್.
2: ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನಿಮ್ಮ ಕುಟುಂಬದವರು ನಿಮ್ಮ ಬಗ್ಗೆ, ನಿಮ್ಮ ಮನೆಯವರು, ಮಗಳು ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನು ಮುಂದುವರಿಸ್ತಾ, ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ಆರ್ಮಿಯಿಂದ ಹೊರಗಡೆ ಬರೋ ದಿವಸ ಹೇಗೆ ಇತ್ತು ನಿಮ್ಮ ಮನಸ್ಥಿತಿ?
3: ನನಗೊಂದು ದುಃಖ ಆಯಿತು, ಆರ್ಮಿ ಬಿಟ್ಬಿಟ್ಟು ಬಿಡ್ತಾ ಇದ್ದೆ. ಸೊ ಅಲ್ಲಿ ನನಗೆ ಅಮೃತಸರ್ನಲ್ಲಿ ಒಂದು ದೊಡ್ಡ ಫೇರ್ವೆಲ್ ಪಾರ್ಟಿ ಮಾಡಿದ್ರು, ಎಲ್ಲ ರೆಜಿಮೆಂಟ್ರು ಒಂದು ಸುಮಾರು 800 ಜನಗಳು ಇದ್ರು ಅಲ್ಲಿ. ಸೊ ನಾವು ಮಾತಾಡ್ತಾ ಇದ್ವಿ, ಒಂದು ಸುಬೇದಾರ್ ಮೇಜರ್ ಅಂತ ಆ ಟೈಮಲ್ಲಿ ನಾನ್ ಆಫೀಸರ್, ಅವ್ರ ಜೊತೆ ಮಾತಾಡಿದೆ. ನಾನು ಹೇಳಿದೆ, ನೋಡಿ ನಾನು ಇಷ್ಟು ವರ್ಷ ಸರ್ವಿಸ್ ಆದಮೇಲೆ ಮನೆಗೆ ಹೋಗ್ತಾ ಇದ್ದೀನಿ, ನಂಗೆ ಬೇಜಾರಾಗ್ತಾ ಇದೆ. ಅವ್ರು ಹೇಳಿದ್ರು, ಒಂದು ನಿಮಿಷ, ನಿಮ್ಮ ಕಣ್ಣು ಚೆನ್ನಾಗಿದೆಯಾ? ಸರಿ. ಹೌದು. ನಿಮ್ಮ ಕೈ ಚೆನ್ನಾಗಿದೆಯಾ? ಹೌದು. ಯಾಕೆ ಕೇಳ್ತಾ ಇದೆ ಅಂತ. ಕಾಲು ಚೆನ್ನಾಗಿದೆ, ಇಷ್ಟು ವರ್ಷ ಎಷ್ಟೋ ಜನ ಕಣ್ಣಿಲ್ಲ ಕಾಲೇದ ಹೋಗಿದ್ದಾರೆ, ನೀನು ಸರಿಯಾಗಿ ಹೋಗ್ತಾ ಇದೀಯಾ, ದೇವರ ತೊಳಿ ಯಾಕೆ ಬೇಜಾರು ಮಾಡ್ತೀಯ ಅಂತ. ನಾನು ದೇವರು ಕಾಪಾಡಿದ್ದಾರೆ ಆ ಥರ ಬುದ್ಧಿವಾದ ಕೊಟ್ಟರು ಅವರು.
2: ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದ ನೀವು ಯುದ್ಧವನ್ನು ಕಂಡ್ರಿ, ನಂತರ 4 ದಶಕಗಳ ಅಮೂಲ್ಯವಾದ ಸೇವೆಯನ್ನು ದೇಶಕ್ಕೆ ನೀಡಿದ್ರಿ. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ಬಹಳ ಅಪರೂಪವಾದ ನಿಮ್ಮ ಅನುಭವವನ್ನು ಇದುವರೆಗೆ ನಮ್ಮ ಶ್ರೋತೃಗಳ ಜೊತೆಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಜೈ ಹಿಂದ್.
3: ಜೈ ಹಿಂದ್.
4: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ನೆನಪಿನ

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಕ್ಯಾಚ್ ದ ರೈನ್, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
2: Where there's water, there's life. Come, let us adopt to rain water harvesting techniques in our homes and offices. Let us build recharge pits and shafts, fix defunct bore wells, remove silt from water bodies, plant as many trees as possible. This monsoon, let us join Catch the Rain campaign.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೆ ಕ್ಷಣಗಣನೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ, ತೊಡಕು ನಿವಾರಣೆಗೆ ಪಂಚ ಸದಸ್ಯರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರುದ್ಧ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ವಾರದಲ್ಲಿ 1 ದಿನ ಕಡ್ಡಾಯ ರಜೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣಗಳನ್ನು ಇಂದು ಉದ್ಘಾಟಿಸಲಿದ್ದಾರೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಮರ್ಪಿಸುತ್ತಿರುವ 75 ನಿಲ್ದಾಣಗಳ ಪೈಕಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17 ಕೋಟಿ 20 ಲಕ್ಷ, ಬಾದಾಮಿ 15 ಕೋಟಿ 10 ಲಕ್ಷ, ಬಂಟ್ವಾಳ 26 ಕೋಟಿ 18 ಲಕ್ಷ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21 ಕೋಟಿ 14 ಲಕ್ಷ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳೊಂದಿಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಪುನರಾಭಿವೃದ್ಧಿಗೊಂಡ ನಿಲ್ದಾಣಗಳಲ್ಲಿ ವಿಸ್ತರಿಸಲಾದ ಹಾಗೂ ಸುಧಾರಿತ ಕಟ್ಟಡ ವ್ಯವಸ್ಥೆ, ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಅನುಕೂಲಕರವಾಗುವ ವಿನ್ಯಾಸ ಮತ್ತು ಸ್ಥಳೀಯ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುವ ಆಧುನಿಕ ಮುಂಭಾಗ ವಿನ್ಯಾಸವನ್ನು ಅಳವಡಿಸಲಾಗಿದೆ. ಎಲ್ಲರಿಗೂ ಸಮಾನ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ದಿವ್ಯಾಂಗ ಸ್ನೇಹಿ ವ್ಯವಸ್ಥೆಗಳಾದ ರ್ಯಾಂಪ್ಗಳು, ಸುಲಭ ಪ್ರವೇಶದ ಟಿಕೆಟ್ ಕೌಂಟರ್ಗಳು, ಮಾರ್ಗದರ್ಶಕ ದಾರಿಗಳು, ಮೀಸಲು ಪಾರ್ಕಿಂಗ್ ಹಾಗೂ ಅನುಕೂಲಕರ ಶೌಚಾಲಯಗಳನ್ನು ಒದಗಿಸಲಾಗಿದೆ. ಹೊಸ ಪ್ಲಾಟ್ಫಾರ್ಮ್ ಶೆಲ್ಟರ್ಗಳು, ಸುಧಾರಿತ ಸಂಚಾರ ಪ್ರದೇಶಗಳು ಹಾಗೂ 12 ಮೀಟರ್ ಅಗಲದ ಪಾದಾಚಾರಿ ಮೇಲ್ಸೇತುವೆ ನಿರ್ಮಾಣದ ಮೂಲಕ ಪ್ರಯಾಣಿಕರ ಅನುಕೂಲವನ್ನು ಹೆಚ್ಚಿಸಲಾಗಿದೆ. ಜೊತೆಗೆ ಎಲ್ಲಾ ನಿಲ್ದಾಣಗಳಲ್ಲಿ ಲಿಫ್ಟ್ಗಳ ವ್ಯವಸ್ಥೆ ಮಾಡಲಾಗಿದ್ದು, ಕೊಪ್ಪಳ ನಿಲ್ದಾಣದಲ್ಲಿ ಲಿಫ್ಟ್ಗಳ ಜೊತೆಗೆ 2 ಎಸ್ಕಲೇಟರ್ಗಳನ್ನು ಅಳವಡಿಸಲಾಗಿದೆ. ಆಧುನಿಕ ಸೌಲಭ್ಯಗಳಾಗಿ ವಿಶಾಲವಾದ ಹವಾನಿಯಂತ್ರಿತ ಕಾಯುವ ಕೊಠಡಿಗಳು, ಸುಧಾರಿತ ಶೌಚಾಲಯ ವ್ಯವಸ್ಥೆ, ಶಿಶುಗಳಿಗೆ ಆಹಾರ ನೀಡುವ ವ್ಯವಸ್ಥೆಯೊಂದಿಗೆ ಮಹಿಳೆಯರಿಗಾಗಿ

0: ಪ್ರತ್ಯೇಕ ಕಾಯುವ ಕೊಠಡಿ ಮತ್ತು ಉತ್ತಮ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಪ್ರಯಾಣಿಕರ ಸಂಪರ್ಕ ಸುಗಮಗೊಳಿಸಲು ಆಟೋಸ್ಟ್ಯಾಂಡ್ ಹಾಗೂ ದ್ವಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನಗಳಿಗಾಗಿ ಬೇರೆ ಬೇರೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ. ಇದಲ್ಲದೆ ಎಲ್ಇಡಿ ಕೋಚ್, ಸೂಚನಾ ಫಲಕಗಳು, ರೈಲು ಸೂಚನಾ ಫಲಕಗಳು, ಡಿಜಿಟಲ್ ಗಡಿಯಾರಗಳು, ಸಿಸಿಟಿವಿ ಹಾಗೂ ಸುಧಾರಿತ ಸಾರ್ವಜನಿಕ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಉಚಿತ ವೈಫೈ ಮತ್ತು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಒದಗಿಸಲಾಗಿದೆ. ನಿಲ್ದಾಣಗಳ ಸೌಂದರ್ಯ ವರ್ಧನೆಗಾಗಿ ಕಲಾಕೃತಿಗಳು ಮತ್ತು ಭಿತ್ತಿಚಿತ್ರಗಳನ್ನು ಬಿಡಿಸಿ ಪ್ರಯಾಣವನ್ನು ಇನ್ನಷ್ಟು ಆಕರ್ಷಕ ಹಾಗೂ ಸುಖಕರವಾಗಿ ಮಾಡಲಾಗಿದೆ. ರಾಜ್ಯದಲ್ಲಿ ಈಸ್ವತ್ತು ದಾಖಲೆ ಪಡೆಯಲು ಸಾರ್ವಜನಿಕರು ಎದುರಿಸುತ್ತಿರುವ ತೊಡಕುಗಳನ್ನು ನಿವಾರಿಸಲು 5 ಸದಸ್ಯರ ಸಮಿತಿ ರಚಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ಇಲಾಖೆಯ ಕಾರ್ಯದರ್ಶಿಗೆ ಸಚಿವರು ಲಿಖಿತ ಸೂಚನೆ ನೀಡಿದ್ದಾರೆ. ತಂತ್ರಾಂಶ ಮತ್ತು ಸರ್ವರ್ ಸಮಸ್ಯೆಯಿಂದ ಸಾವಿರಾರು ಈಸ್ವತ್ತು ಅರ್ಜಿಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ. ಪಂಚಾಯತ್ ರಾಜ್ ಕಾರ್ಯದರ್ಶಿ ಡಿ ರಮದೀಪ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು, ಮಂಗಳೂರು, ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಒಳಗೊಂಡ ಈ ಸಮಿತಿ 10 ದಿನಗಳೊಳಗಾಗಿ ನಿಯಮಗಳಿಗೆ ತರಬಹುದಾದ ಬದಲಾವಣೆಗಳನ್ನು ನಮೂದಿಸಿ ಸ್ಪಷ್ಟ ವರದಿ ನೀಡುವಂತೆ ನಿರ್ದೇಶಿಸಿದ್ದಾರೆ. ದಾಖಲೆಯಿಲ್ಲದ ಗ್ರಾಮಠಾಣಾ ಆಸ್ತಿಗೂ ಈ ಸ್ವತ್ತು ಪಡೆಯಲು ಅನುಕೂಲವಾಗುವಂತೆ ಮನೆ ಸಮೀಕ್ಷೆ ಮಾಡಿ ಸಮಸ್ಯೆ ಪರಿಹರಿಸಲು ಮಾರ್ಗೋಪಾಯ ಸೂಚಿಸುವಂತೆಯೂ ಸಚಿವರು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಹಿರಿಯ ಬಿಜೆಪಿ ನಾಯಕಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಈ ಯೋಜನೆಯ ವಿರುದ್ದ ಬೆಂಗಳೂರಿನಲ್ಲಿಂದು ಬಿಜೆಪಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು. ರಾಜ್ಯದ ರೈತರು ಈಗಾಗಲೇ ಬರಗಾಲದಿಂದ ಪರಿತಪಿಸುವ ಸ್ಥಿತಿ ಇದೆ. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರೇಷ್ಮೆ, ಮಾವು ಹಾಗೂ ರಾಗಿಗೆ ಹೆಸರಾದ ಬಿಡದಿ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಹೊರಟಿದೆ. ಈ ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದರು. ರಾಜ್ಯದಲ್ಲಿರುವ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಟೌನ್ಶಿಪ್ ಹೆಸರಿನಲ್ಲಿ ರೈತರ ಫಲವತ್ತಾದ ಜಮೀನುಗಳನ್ನು ಬಲವಂತವಾಗಿ ಕಸಿದುಕೊಳ್ಳುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬಿಜೆಪಿ ಬಿಡದಿ ಭಾಗದ ರೈತರ ಪರವಾಗಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಅನ್ನ ನೀಡುವ ರೈತರ ಹಿತ ಕಾಯುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕೃಷಿ ಚಟುವಟಿಕೆಯನ್ನೇ ನಂಬಿಕೊಂಡಿರುವ ಬಡ ರೈತರ ಜಮೀನನ್ನು ಯೋಜನೆಗಾಗಿ ಬಳಸಿಕೊಳ್ಳಲಾಗುತ್ತಿದೆ. ಸರ್ಕಾರ ಈ ವಿಚಾರದಲ್ಲಿ ದ್ವಂದ್ವ ನೀತಿ ಅನುಸರಿಸುತ್ತಿದೆ ಎಂದು ಅವರು ಟೀಕಿಸಿದ್ದಾರೆ. ಉತ್ತರ ಕರ್ನಾಟಕದ ರೈತರ ಜ್ವಲಂತ ಸಮಸ್ಯೆಗಳನ್ನು ಮತ್ತು ಅವರ ಸಂಕಷ್ಟಗಳನ್ನು ಪರಿಹರಿಸಲು ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ DCRE ಘಟಕದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಸಿಬ್ಬಂದಿಗೆ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ರಜೆ ನೀಡುವಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ ನೀಡಿದೆ. ಪಾಳಿ ಆಧಾರದ ಮೇಲೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ರಜೆ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಇರುವುದರಿಂದ ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿಯಲ್ಲಿಂದು ನಡೆದ ಬರ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು, ಟಾಸ್ಕ್ಫೋರ್ಸ್ ಸಮಿತಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಕಡೆ ಕೊಳವೆಬಾವಿ ಕೊರೆಸಬೇಕು ಹಾಗೂ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶಿಸಿದರು. ಸರ್ಕಾರ ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಣೆಗಾಗಿ 5 ಕೋಟಿ ಅನುದಾನ ನೀಡಿದೆ. ಬರಗಾಲದಲ್ಲಿ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ 7ನೇ ಘಟಿಕೋತ್ಸವವು ನಾಳೆ ನಡೆಯಲಿದ್ದು, ಮೊದಲ ಗೌರವ ಡಾಕ್ಟರೇಟ್ ಅನ್ನು ರಾಜ್ಯಸಭಾ ಸದಸ್ಯ ಸುಧಾಮೂರ್ತಿ ಅವರಿಗೆ ನೀಡಲು ನಿರ್ಧರಿಸಲಾಗಿದೆ. ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, 2016ರಲ್ಲಿ ಆರಂಭಗೊಂಡಿರುವ ಐಐಟಿ ಇದೀಗ ದಶಕದ ಸಂಭ್ರಮದಲ್ಲಿದೆ. ಪ್ರಪ್ರಥಮ ಐಐಟಿ ಗೌರವವನ್ನು ಐಟಿ ಕ್ಷೇತ್ರದ ಜತೆಗೆ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆ ಪರಿಗಣಿಸಿ ಸುಧಾಮೂರ್ತಿ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದರು. ನಾಳೆ ಮಧ್ಯಾಹ್ನ ನಡೆಯಲಿರುವ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಅನುಸಂಧಾನ ರಾಷ್ಟೀಯ ಸಂಶೋಧನಾ

ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮ್ಸಿಂಗ್, ಗೌರವ ಅತಿಥಿಗಳಾಗಿ ಟಾಟಾ ಪವರ್ ರಿನ್ಯೂವೇಬಲ್ ಮೈಕ್ರೋಗ್ರಿಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮನೋಜ್ ಗುಪ್ತಾ, ಪ್ಯಾನ್ ಐಐಟಿ ಪೂರ್ವ ಛಾತ್ರಗಣ ಅಧ್ಯಕ್ಷ ಪ್ರಭಾತ ಕುಮಾರ ಭಾಗವಹಿಸಲಿದ್ದಾರೆ. ಧಾರವಾಡ ಐಐಟಿ ಆಡಳಿತ ಮಂಡಳಿ ಅಧ್ಯಕ್ಷ ಡಾ ಶರತ್ ಕುಮಾರ್ ಸರಾಫ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ದ ಜನಜಾಗೃತಿ ಮೂಡಿಸುವ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೂ ಅಭಿಯಾನ 20 ದಿನಗಳವರೆಗೆ ಜರುಗಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೂಡಿ ತಿಳಿಸಿದ್ದಾರೆ. ತಿರಸ್ಕರಿಸಿ ತಿಳಿಸಿ, ಬೆಂಬಲಿಸಿ ಹಾಗೂ ಸಬಲೀಕರಿಸಿ ಎನ್ನುವ ಧ್ಯೇಯವನ್ನು ಈ ಅಭಿಯಾನ ಹೊಂದಿದೆ. ರಾಜ್ಯ ಸರ್ಕಾರವು 2028ರೊಳಗೆ ಮಾದಕ ದ್ರವ್ಯ ಮುಕ್ತ ಕರ್ನಾಟಕ ಮಾಡಲು ಮುಂದಾಗಿದೆ. ಜಿಲ್ಲೆಯಲ್ಲಿ 2 ವರ್ಷಗಳಲ್ಲಿ ಡ್ರಗ್ಸ್ಗೆ ಸಂಬಂಧಿಸಿದಂತೆ 79 ಪ್ರಕರಣ ದಾಖಲಿಸಿ ಸುಮಾರು 27 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ದ್ರವ್ಯ ಜಪ್ತಿ ಮಾಡಲಾಗಿದೆ. ಮಾದಕ ದ್ರವ್ಯ ವ್ಯಸನಿಗಳನ್ನು ಸನ್ಮಿತ್ರ ವ್ಯವಸ್ಥೆ ಮೂಲಕ ನಿಗಾ ವಹಿಸಲಾಗಿದೆ. ಸಮಾಲೋಚನೆ, ಚಿಕಿತ್ಸೆ ಹಾಗೂ ಪುನರ್ವಸತಿಗೂ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪ್ಲಾಸ್ಟಿಕ್ ನಿಷೇಧವನ್ನು ಸಮರ್ಪಕವಾಗಿ ಜಾರಿಗೊಳಿಸದಿದ್ದರೆ ಉತ್ಪಾದಕರು, ಸಂಬಂಧಿತ ಇಲಾಖೆ ಅಧಿಕಾರಿಗಳು ಹಾಗೂ ನಿಯಮ ಉಲ್ಲಂಘಿಸುವವರ ವಿರುದ್ದ ಪರಿಸರ ಕಾನೂನಿನಡಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಯಾದಗಿರಿ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳಸಿದ್ದಾರಾಧ್ಯ ಎಚ್ಚರಿಸಿದ್ದಾರೆ. ನಗರದ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಪರಿಸರ ಸಂರಕ್ಷಣೆ, ಸ್ವಚ್ಛತೆ ಹಾಗೂ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯ ಕುರಿತು ವಿವಿಧ ಇಲಾಖೆಗಳು, ವ್ಯಾಪಾರಿಗಳು ಮತ್ತು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಪ್ಲಾಸ್ಟಿಕ್ ಬಳಕೆ ಪರಿಸರ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಗಂಭೀರ ಹಾನಿ ಉಂಟು ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ದಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೆ ಕ್ಷಣಗಣನೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ ತೊಡಕು ನಿವಾರಣೆಗೆ 5 ಸದಸ್ಯರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರುದ್ದ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ವಾರದಲ್ಲಿ 1 ದಿನ ಕಡ್ಡಾಯ ರಜೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವಿದೆ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ರಾಬಿನ್ ಕ್ರಿಸ್ಟೋಫರ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಸಾಮಾನ್ಯವಾಗಿ ಯಾವುದೋ ಒಂದು ಅಪಘಾತ ಆಗತ್ತೆ ಎಲ್ಲೋ ಒಂದ್ ಕಡೆ, ಅಲ್ಲಿ ಜನಗಳು ನಿಂತ್ಕೊಂಡು ನೋಡ್ತಿದ್ರು, ಫೋಟೋ ತೆಗಿತಿದ್ರು ಅಂತಾನೋ, ಈ ಎಲ್ಲಾ ಮಾತುಗಳನ್ನ ಕೇಳ್ತಾ ಇದೀವಿ. ಆಮೇಲೆ ಪೊಲೀಸರಿಗೆ ಹೇಳಿದ್ರೆ ನಮಗೆ ತೊಂದರೆ ಕೊಡ್ತಾರೆ ಅಂತ ಈ ಎಲ್ಲಾ ವಿಚಾರಗಳನ್ನ ನೋಡ್ತಾ ಇದೀವಿ. ಮತ್ತೆ ಇತ್ತೀಚಿನ ದಿನಮಾನಗಳಲ್ಲಿ ಅವರಿಗೆ ಒಂದಿಷ್ಟು ಸುರಕ್ಷತೆ ಇದೆ ಅಂತಾನೋ ವಿಚಾರವನ್ನ ನಾವು ಕೇಳ್ಪಟ್ಟಿದ್ದೇವೆ. ಸರ್, ಇವರ ಸುರಕ್ಷತೆ ಇದೆಯಾ? ಯಾರಾದರೂ ಅಪಘಾತ ಆದಾಗ ರಕ್ಷಣೆಗೆ ಧಾವಿಸೋದು ಬಹಳ ಹಿಂದೇಟ್ ಹಾಕ್ತಾರೆ.
3: ಸರ್, ಖಂಡಿತವಾಗಿಯೂ ಇದನ್ನು ನಾವು ಗಮನಿಸಬೇಕು ಅಂತ ಹೇಳಿದ್ರೆ, 2016 ಇಸ್ವಿಯಲ್ಲಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಆ ಆದೇಶದ ಪ್ರಕಾರ ಈ ತರ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ, ಅಂದರೆ ಕಷ್ಟದ ಪರಿಸ್ಥಿತಿಯಲ್ಲಿ ಯಾರಾದರೂ ಆಕ್ಸಿಡೆಂಟ್ ಆಗಿರುವಂತಾಗಿರ್ಬೋದು ಅಥವಾ ಏನೋ ಘಟನೆ ನಡೀತಾ ಇರೋ ಸಂದರ್ಭದಲ್ಲಾಗಿರ್ಬೋದು, ಅಲ್ಲಿ ಆ ನೊಂದ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳಿದಾಗ, ಇವತ್ತು ಕಾನೂನು ಆ ವ್ಯಕ್ತಿಯನ್ನ ಗುರುತಿಸುತ್ತೆ ಮೊದಲನೇದಾಗಿ. ಎರಡನೇದಾಗಿ, ಪೊಲೀಸರು ಈ ವ್ಯಕ್ತಿಗಳ ಜೊತೆ ಮಾತಾಡುವಂತದಾಗಿರ್ಬೋದು ಅಥವಾ ಅವ್ರ ಜೊತೆ ಒಂದು ಇಂಟ್ರಾಕ್ಷನ್ ಆಗಿರ್ಬೋದು, ಅದು ಕೂಡ ಒಂದು ಘನತೆಯಿಂದ ತುಂಬಿರಬೇಕು, ಮರ್ಯಾದೆಯಿಂದ ಇರಬೇಕು ಅನ್ನೋದು ಕೂಡ ಕಾನೂನು ಹೇಳುತ್ತೆ. ಮತ್ತೆ ಮೂರನೇದು, ಈ ವ್ಯಕ್ತಿಗೆ ಸಂಬಂಧಪಟ್ಟಂತ ಅವರ ಪರ್ಸನಲ್ ಡೀಟೇಲ್ಸ್ ಏನಿದಾವೋ ಅದನ್ನ ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಪೊಲೀಸರ ಜೊತೆ ಆಗಿರ್ಬೋದು, ಆಸ್ಪತ್ರೆಗಳ ಜೊತೆ ಅವರು ಹಂಚ್ಕೊಳ್ಬಹುದು. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅದನ್ನ ಅವ್ರಿಗೆ ಫೋರ್ಸ್ ಮಾಡಿ ತಗೊಳ್ಬಾರದು ಅನ್ನೋದು ಇವತ್ತು ಕಾನೂನಾಗಿದೆ ಸರ್. ಮತ್ತೆ ಇವತ್ತು ಕಾನೂನಿನ ನಮ್ಮ BNS ಅಂತ ನಾವೇನು ಕರಿತೇವೆ, ಭಾರತೀಯ ನ್ಯಾಯ ಸಮಿತಿ ಏನ್ ಕರಿತೀವೋ, ಅಲ್ಲೂ ಕೂಡ ಈ ರೀತಿಯಾದಂತ ನೊಂದ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತ ವ್ಯಕ್ತಿಗಳು ಯಾರಾದರೂ ಅವರಿಗೆ ಪ್ರತ್ಯೇಕವಾಗಿ ಕಾನೂನು ಅಡಿಯಲ್ಲಿ ಕೂಡ ರಕ್ಷಣೆಯನ್ನು ಕೊಡಲಾಗಿದೆ. ಸೊ ಒಟ್ಟಾರೆ ಕಾನೂನು ಹೇಳುತ್ತೆ ಅಂತ ಹೇಳಿದ್ರೆ, ನೊಂದ ವ್ಯಕ್ತಿಗಳು ಅಥವಾ ಒಂದು ಅದು ಆಕ್ಸಿಡೆಂಟ್ ಆಗಿರ್ಬೋದು, ಇನ್ಯಾವುದೋ ಒಂದು ಸ್ಥಿತಿಯಲ್ಲಿ ನೊಂದ ವ್ಯಕ್ತಿ ಇದಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಸಹಾಯ ಮಾಡ್ಲಿಕ್ಕೆ ಯಾರಾದೊಬ್ಬರು ಬಂದ್ರೆ ಅದನ್ನ ನಾವು ಎನ್ಕರೇಜ್ ಮಾಡಬೇಕೇ ಹೊರತು ಅದನ್ನ ಡಿಸ್ಕರೇಜ್ ಮಾಡಬಾರದು ಅನ್ನೋದು ಇದರ ಒಂದು ಉದ್ದೇಶ
2: ಅಲ್ವಾ? ಈಗ ಮೊದಲು ನಾವು ಹತ್ರನೇ ಹೋಗೋದು ಬೇಡಪ್ಪ, ನಮ್ಗೆ ಯಾಕೆ ಬೇಕು ಅಂತ ಹೇಳ್ತಿದ್ರು.
3: ಹೌದು,
2: ಈಗ ಅದು ಆ ಪೊಲೀಸ್ ಸ್ಟೇಷನ್ಗಾರಾಗಿರ್ಬೋದು ಅಥವಾ ಆಸ್ಪತ್ರೆಗಾರ ಹೋಗಿರ್ಬೋದು, ಅವ್ರ ಜೊತೆಗೆ ಹೋಗಿರ್ಬೋದು, ಅವ್ರನ್ನ ಕರ್ಕೊಂಡು ಹೋಗಿ ಅವ್ನ ಅಡ್ಮಿಟ್ ಮಾಡೋ ತನಕ ಆ ಒಂದು ಒಳ್ಳೆ ಕೈಂಕರ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಸ್ಕೊಂಡಿರ್ತಾರೆ. ಸೇವಾ ಮನೋಭಾವನೆ ಇದ್ದವರು ಕೂಡ ಮೊದಲೆಲ್ಲ ಹೋಗ್ತಾ ಇರಲಿಲ್ಲ. ಸೇವಕರಾಗಿ ಇರಬೇಕು ನಾವು, ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವದವರಿಗೂ ಕೂಡ ಸ್ವಲ್ಪ ಹಿಂದೆಟ್ಟಿರ್ತಿತ್ತು. ಈ ರೀತಿಯಾದಂತಹ ಒಂದು ಸಹಾಯ ಮಾಡೋರಿಗೆ ಏನಂತಾರೆ ಅದಕ್ಕೆ?
3: ಸರ್, ಅವರನ್ನ ಗುಡ್ ಸಮ್ಯಾರಿಟನ್ ಅಂತ ನಾವು ಕರಿತೇವೆ ಸರ್.
2: ಓಹೋ.
3: ಸೊ ಆ ಬಿಬ್ಲಿಕಲ್ ರೆಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ರಸ್ತೆಯಲ್ಲಿ ಯಾರು ಗೊತ್ತಿಲ್ಲದೆ ಇರತಕ್ಕಂತ ವ್ಯಕ್ತಿಗೆ ಯಾರೋ ಒಬ್ರು ಬಂದು ಸಹಾಯ ಮಾಡ್ತಾರೆ ಅಂತ ಹೇಳಿದಾಗ ಅವರನ್ನ ಗುಡ್ ಸಮ್ಯಾರಿಟನ್ ಅಂತ ಗುರುತಿಸಿದ್ದಾರೆ. ಇನ್ಫ್ಯಾಕ್ಟ್ ಸರ್ಕಾರ ಈಗ ಅವರಿಗೆ ಅವಾರ್ಡ್ಸ್ಗಳನ್ನು ಕೂಡ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಸರ್.
2: ಸಣ್ಣ ಪುಟ್ಟ ಅಪಘಾತ ಆದಾಗ ಸ್ವಲ್ಪ ಮುಂದೆ ಬರ್ತಾರೆ, ಆಮೇಲೆ ಈ ಪರಿಹಾರ ಕೇಳಲಿಕ್ಕಂತ ಹೋಗ್ಬೇಕಾಗತ್ತೆ ಅಂತ ಹೇಳಿ, ಅವಾಗ ಯಾರು ಯಾರಿಗೆ ಏನ್ ಮಾಡಿದ್ರು ಅವ್ರನ್ನ ಹಿಡಿದ್ಬಿಟ್ಟು ಅವ್ರ ಫೋಟೋ ನಂಬರ್ ಎಲ್ಲ ತೆಗೆದ್ಬಿಟ್ಟು ಅವರಿಗೆ ಎಲ್ಲ ಜಗಳ ಮಾಡ್ತಾರೆ ನಿಂತ್ಕೊಂಡು. ಆದ್ರೆ ಅಪಘಾತಕ್ಕೆ ಒಳಗಾದಂತಹ ವ್ಯಕ್ತಿಯನ್ನ ಕೂಡಲೇ ಅವ್ರಿಗೆ ಸಂಬಂಧಪಟ್ಟಂತಹ ಪರಿಹಾರ ರೂಪದಲ್ಲಿ ಈ ನ್ಯಾಯವನ್ನ ಕೂಡ ಒದಗಿಸೋ ಕೆಲಸ ಅಂತಂದಾಗ ಪೊಲೀಸ್ ಸ್ಟೇಷನ್ಗೆ ಕೂಡ ರಿಪೋರ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅವ್ರು ಒಪ್ತಿರಂಗಿಲ್ಲ ಅಲ್ಲಿ, ಏ ನನಗೇನು ಗೊತ್ತಿಲ್ಲ, ನಾನು ಮಾಡಿಲ್ಲ ಹಂಗೆ ಅಂತ ಹೇಳ್ತಾರೆ. ಹಾಗಾಗಿ ಪೊಲೀಸರಿಗೆ ಅವ್ರನ್ನ ಒಪ್ಪಿಸ್ಬಿಟ್ರೆ ಅವರು ನ್ಯಾಯ ಅನ್ಯಾಯ ಯಾರ್ದು ಯಾರ ಕಡೆಯಿಂದ ಏನಾಗಿದೆ ಅಂತ ಅನ್ನೋದನ್ನ ಅವ್ರು ಬಗೆಹರಿಸ್ತಾರೆ. ಆಸ್ಪತ್ರೆಯಲ್ಲಿ ಪ್ರಾಬ್ಲಮ್ ಆಗಿತ್ತು, ಆ ಗಾಯ ಆಗಿತ್ತು, ಅಪಘಾತ ಆಗಿತ್ತು ಅಂದ್ರೆ ಚಿಕಿತ್ಸೆಯನ್ನು ಅಲ್ಲಿ ಸುಲಭವಾಗಿ ಕೊಡ್ತಾರೆ. ಮೊದ್ಲು ಎಲ್ಲ ಈ ತರ ಇರಲಿಲ್ಲ, ಇವಾಗ ಒಳ್ಳೆ ಬೆಳವಣಿಗೆ ಆಯ್ತು ಅಂತ ಹೇಳ್ಬೋದು. ನ್ಯಾಷನಲ್ ಹೈವೇಗಳಲ್ಲಿ ಎಲ್ಲ ತುಂಬಾ

0: ಆಕ್ಸಿಡೆಂಟ್ ಆದಾಗ ತುಂಬ ತೊಂದರೆ ಇತ್ತು. ಅಲ್ಲಿ ಕೂಡ ಅರ್ಜೆಂಟ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೂ ಕೂಡ ಆಸ್ಪತ್ರೆ ವ್ಯವಸ್ಥೆ ಕೂಡ ಆಗಿದೆ. ಈಗ ಪೊಲೀಸರು ಮೊದಲಿನಂಗಿಲ್ಲ, ಇವಾಗ ಸಾಕಷ್ಟು ಜನಸ್ನೇಹಿಯಾಗಿ ಇದ್ದಾರೆ, ಅವ್ರ ವರ್ತನೆಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಮತ್ತು ಮೇಲಾಧಿಕಾರಿಗಳು ನೀವು ಯಾವತ್ತೂ ಜನರ ಜೊತೆ ಒಳ್ಳೆ ರೀತಿಯಲ್ಲಿ ವರ್ತನೆ ಮಾಡಬೇಕಂತಲೂ ಹೇಳ್ತಾರೆ. ತುಂಬಾ ಸಂತೋಷ ಸರ್ ಈ ಬಗ್ಗೆ ಧೈರ್ಯದ ಮಾಹಿತಿಯನ್ನ, ಅಂದ್ರೆ ನಮ್ಮ ಜನಗಳು ಯಾರಾದರೂ ಅಪಘಾತ ಆದಾಗ ತಾವು ಮುನ್ನುಗ್ಗಿ ಅವರಿಗೆ ಸಹಾಯ ಮಾಡಕ್ ಹೋಗಬೇಕು ಅಂತ ಅನ್ನೋ ಮಾತನ್ನ ನೀವು ಹೇಳದಂಗಾಯ್ತು. ತುಂಬಾ ಧನ್ಯವಾದ ಎಲ್ಲ ನಮ್ಮ ಕೇಳುಗರ ಪರವಾಗಿ. ನಮಸ್ಕಾರ.
1: ನಮಸ್ಕಾರ ಸರ್, ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: कैच द रेन, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
2: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं, रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಆಗಸ್ಟ್ 8 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ನೀಡಿ ನಿಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ನೀವು ನೀಡುವ ಮಾಹಿತಿ ಆಧರಿಸಿ ಅಕ್ಟೋಬರ್ 19 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ಸಮಯ ಆಗಿರೋದು 3:38. ಕಾರ್ಯಕ್ರಮ ಹೊಂಬಿಸಿಲುಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ, ಒಂದು ಹಾಡು, ಹಾಗೆ ನಿಮ್ಮ ಉತ್ತರಗಳನ್ನು ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಹೀಗಿದೆ, ಈ ಒಂದು ಪ್ರಶ್ನೆಯನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಕನ್ನಡ ಚಿತ್ರರಂಗದಲ್ಲಿ ಸ್ವರ್ಣ ಕಮಲ ಈ ಒಂದು ಪ್ರಶಸ್ತಿಯನ್ನು ಗಳಿಸ್ಕೊಂಡಂತಹ ಸಿನಿಮಾಗಳ ಸಂಖ್ಯೆ ಎಷ್ಟು, ಹಾಗೆ ಈ ಸಿನಿಮಾಗಳ ಹೆಸರು ಯಾವ್ದ್ಯಾವುದು ಅಂತ ನೀವು ನನಗೆ ಬರೆದು ಕಳಿಸ್ಕೊಡ್ಬೇಕು. ಎರಡಕ್ಕೂ ಉತ್ತರ ಕರೆಕ್ಟ್ ಆಗಿರಬೇಕು. ಸಿನಿಮಾಗಳ ಸಂಖ್ಯೆ ಎಷ್ಟು, ಜೊತೆಗೆ ಯಾವ ಯಾವ ಸಿನಿಮಾಗಳಿಗೆ ಸ್ವರ್ಣ ಕಮಲ ಪ್ರಶಸ್ತಿ ಬಂದಿದೆ ಅನ್ನೋ ಅಷ್ಟು ಉತ್ತರನೂ ಸರಿಯಾಗಿರಬೇಕು. ಸೊ ನಿಮ್ಗೇನಾದರೂ ಉತ್ತರ ಗೊತ್ತಿದ್ರೆ ನೀವು ಬೇಗ ಬೇಗ ಸಂದೇಶವನ್ನು ಕಳಿಸ್ಕೊಡಬಹುದು. 9480901013 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಉತ್ತರಗಳನ್ನು ಕಳಿಸ್ಕೊಡಿ. ಒಂದು ಹಾಡಿನ ಕಾಲಾವಕಾಶ ನಿಮಗೆ ಸಿಗುತ್ತೆ, ಅಷ್ಟರೊಳಗಡೆ ನೀವು ನನಗೆ ಉತ್ತರವನ್ನು ಹೇಳಬೇಕು. ಹಾಗಾದರೆ ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇರೋದು ಕುನಾಲ್ ಗಂಜವಾಲ ಅವರ ಧ್ವನಿಯಲ್ಲಿ ಐಶ್ವರ್ಯ ಐಶ್ವರ್ಯ ಅನ್ನುವಂತಹ ಗೀತೆ.

ಕೊಟ್ಟಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 7540 ದಿಲೀಪ್ ಕಲ್ಯಾಣ್ಕರ್ ಸರಿಯಾಗಿರುವಂತಹ ಉತ್ತರ. ಮತ್ತೊಂದು ಉತ್ತರ ಸರಿಯಾಗಿ ಬಂದಿರೋದು ನಮಗೆ ಬಾಬಾ ಕಲ್ಯಾಣ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಗಜಾನನ ಭಟ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಜಗದೀಶ್ ಹಿರೇಮಠ್ ಬೆಳಗಾವಿಯಿಂದ ಸರಿಯಾಗಿರುವಂತಹ ಉತ್ತರ. ನಂಬರ್ ಎಂಡಿಂಗ್ ವಿತ್ 91 ಪ್ರಮೀಳಾ ದಾವಣಗೆರೆಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಉತ್ತರ ಬಂದಿದೆ. ಸೊ ನೀವು ಸರಿಯಾಗಿರುವಂತಹ ಉತ್ತರ ಕೊಟ್ಟಿಲ್ಲ. ಕೆಲವರು 3 ಅಂತಿದ್ದೀರಾ, ಕೆಲವರು 5 ಅಂತಿದ್ದೀರಾ, ಕೆಲವರು KGF 2, ತುಂಬ ಬೇರೆ ಬೇರೆ ಉತ್ತರಗಳನ್ನು ಕೊಟ್ಟಿದ್ದೀರಿ. ಬೆಂಗಳೂರಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಉತ್ತರ ಬಂದಿರೋದು ಆಶಾ ಶ್ರೀನಿವಾಸ್ ವಿನಿಪೇಟೆಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಉತ್ತರ ಬಂದಿರೋದು ನಿಮ್ಮ ಹೆಸರನ್ನ ನೀವು ಮೆನ್ಷನ್ ಮಾಡಿಲ್ಲ. ನಂಬರ್ ಎಂಡಿಂಗ್ ವಿತ್ 7819 ಇವರು ಕೂಡ ಸರಿಯಾಗಿರುವಂತಹ ಉತ್ತರ. ಹಾಗೆ ಗುಣವತಿ ಭೀಮಪ್ಪ ಅವರು ದಾವಣಗೆರೆಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಉತ್ತರ ಬಂದಿರೋದು ಸಾಕಷ್ಟು ಜನ ಪ್ರಯತ್ನವನ್ನು ಮಾಡಿದ್ದೀರಿ ಸರಿಯಾಗಿರುವಂತಹ ಉತ್ತರವನ್ನು, ಬಟ್ ಕೆಲವೇ ಕೆಲವು ಸ್ನೇಹಿತರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿರೋದು. ಸರಿಯಾಗಿ ಉತ್ತರ ಕೊಟ್ಟಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ಹೇಳ್ತಾ, ಒಟ್ಟು 6 ಚಲನಚಿತ್ರಗಳು ಸರಿಯಾಗಿರುವಂತಹ ಉತ್ತರ. ಸಿನಿಮಾಗಳ ಹೆಸರು ಹೇಳಬೇಕು ಅಂತಂದರೆ ಸಂಸ್ಕಾರ 1970 ತೆರೆಕಂಡಂತಹ ಸಿನಿಮಾ, ಚೋಮನ ದುಡಿ, ಘಟಶ್ರಾದ್ದ, ಹಾಗೆ ತರಬನ ಕತೆ, ತಾಯಿ ಸಾಹೇಬ, ಹಾಗೆ ದ್ವೀಪ. ಸೊ ಈ ಆರು ಸಿನಿಮಾಗಳು ಸ್ವರ್ಣ ಕಮಲ ಪ್ರಶಸ್ತಿಯನ್ನು ಗಳಿಸ್ಕೊಂಡಂತಹ ಸಿನಿಮಾಗಳು. ಸೊ ಸರಿಯಾಗಿರುವಂತಹ ಉತ್ತರ 6 ಆಗಿತ್ತು. ಹಾಗೆ 6 ಸಿನಿಮಾಗಳ ಹೆಸರನ್ನು ಕೂಡ ನಾನು ಹೇಳಿದ್ದೀನಿ. ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಸರಿಯಾಗಿ ಉತ್ತರ ಕೊಟ್ಟಂತಹ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನಾನು ಕೇಳ್ತಿದ್ದೀನಿ. ಯಾವ ನಗರದಲ್ಲಿ 10,00,000 ದೀಪಗಳನ್ನು ಹತ್ತು ನಿಮಿಷಗಳ ಕಾಲ ಉರಿಸಿ ಗಿನ್ನಿಸ್ ದಾಖಲೆಯನ್ನು ಮಾಡಲಾಗಿತ್ತು? ಯಾವ ಒಂದು ನಗರದಲ್ಲಿ 10,00,000 ದೀಪಗಳ 10,00,000 ದೀಪಗಳನ್ನು 10 ನಿಮಿಷ ಕಾಲದಲ್ಲಿ ಉರಿಸಿ ಗಿನ್ನಿಸ್ ದಾಖಲೆಯನ್ನು ಮಾಡಲಾಯಿತು? ಏನಿದಕ್ಕೆ ಉತ್ತರ? ಒಂದು ಹಾಡಿನ ಕಾಲಾವಕಾಶ ನಿಮಗೆ ಸಿಗುತ್ತೆ. ಅಷ್ಟರೊಳಗಡೆ ನೀವು ನಮಗೆ ಉತ್ತರವನ್ನು ಕಳಿಸ್ಕೊಡ್ಬೇಕು. 9480901014 8090101013 ಈ ಒಂದು ಸಂಖ್ಯೆಗೆ.

ಸಮಯ ಆಗಿರೋದು 3:51. ನಾನು ಕೇಳಿದಂತಹ ಪ್ರಶ್ನೆ ಆಗಿತ್ತು, ಯಾವ ನಗರದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ದೀಪಗಳನ್ನು 10 ನಿಮಿಷಗಳ ಕಾಲದಲ್ಲಿ ಉರಿಸಿ ಗಿನ್ನಿಸ್ ದಾಖಲೆಯನ್ನು ಮಾಡಲಾಯಿತು ಅಂತ ಹೇಳಿದ್ದೆ. ಸಾಕಷ್ಟು ಜನ ಅಯೋಧ್ಯೆ ಅಂತ ಹೇಳ್ತಾ ಇದ್ದೀರಿ. ಅಯೋಧ್ಯೆಯಲ್ಲಿ 941,551 ದೀಪಗಳನ್ನು ಅಂಟಿಸಿದ್ರು. ಬಟ್ ಅದಕ್ಕಿಂತ ಜಾಸ್ತಿ ಒಂದು ನಗರದಲ್ಲಿ ದೀಪಗಳನ್ನು ಹಚ್ಚಿದ್ರು, ಅದು ಮಣ್ಣಿನ ದೀಪವನ್ನು ಹಚ್ಚಿದ್ರು. ಸರಿಯಾಗಿರುವಂತಹ ಉತ್ತರ ಆಗಿತ್ತು ಉಜ್ಜಯಿನಿ, ಮಧ್ಯಪ್ರದೇಶನ ಉಜ್ಜಯಿನಿಯಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿತ್ತು. ಸೊ ನೇತ್ರಾ ಅವರು ಕೆಂಗೇರಿಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಜನ ಅಯೋಧ್ಯೆ ಅಯೋಧ್ಯೆ ಅಯೋಧ್ಯೆ ಅಂತ ಹೇಳ್ತಾ ಇದ್ದೀರಿ. ಅಯೋಧ್ಯೆಯನ್ನು ಈ ಗಿನ್ನಿಸ್ ದಾಖಲೆ ಮಾಡಿದಂತಹ ಉಜ್ಜಯಿನಿ ಜಾಗ ಬೀಟ್ ಮಾಡುತ್ತೆ. ರಾಯಚೂರಿನಿಂದ ಈರಣ ಬೆಂಗಾಲಿ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗೆ ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ ಸರಿಯಾಗಿರುವಂತಹ ಉತ್ತರ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಮತ್ತೊಂದು ಉತ್ತರ ನಮಗೆ ಬಂದಿರೋದು ಪದ್ಮಶ್ರೀ ಕುಟುಂಬದಿಂದ, ರಾಮಚಂದ್ರಪುರಂ ಬೆಂಗಳೂರಿನಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗೆ ಅಭಿಷೇಕ್ ರೇಣುಕಾ ಕಾರ್ತಿಕ ಅವರು ಬಸವನ ಭಾಗೇವಾಡಿಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಜೊತೆಗೆ ಮತ್ತೊಂದು ಸಂಖ್ಯೆ ಬಂದಿದೆ, ಬಟ್ ನೀವೆಲ್ಲರೂ ಕೂಡ ಅಯೋಧ್ಯೆ ಅಯೋಧ್ಯೆ ಅಯೋಧ್ಯೆ ಅಂತ ಹೇಳ್ತಾ ಇದ್ದೀರಿ. ರಮೇಶ್ ಗುಟ್ಟೆ ಅವರು ಮಧುಗಿರಿಯಿಂದ ಸರಿಯಾಗಿರುವಂತಹ ಉತ್ತರ, ಹರೀಶ್ ಅವರು ಮಲ್ಲೇಶ್ವರಂನಿಂದ ಸರಿಯಾಗಿರುವಂತಹ ಉತ್ತರ, ಜಗದಾಂಬಿಕಾ ಅವರು ಹಂಸವೇಣಿ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಎಚ್ ಡಿ ಸಮರ್ಥ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಎಸ್ ಎಂ ಶೋಭಾ ಅವರು ಹಾಸನದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಕೆಲವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ ಅಂತ ಹೇಳೋಕ್ಕೋಸ್ಕರ ನಾನು ಉತ್ತರವನ್ನು ಹೇಳಾದ್ಮೇಲೆ ಸರಿಯಾಗಿರೋ ಉತ್ತರವನ್ನು ಮತ್ತೆ ಮತ್ತೆ ಬರೆದು ಕಳಿಸ್ತಾ ಇದ್ದೀರಿ. ಇಷ್ಟು ಜನ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ರು. ಸರಿಯಾಗಿ ಉತ್ತರ ಕೊಟ್ಟಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಹೊಂಬಿಸಿಡೋ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಕಡೆಯ ಗೀತೆ ನಿಮ್ಮೆಲ್ಲರಿಗಾಗಿ ಬರುತ್ತೆ, ಓ ಗುಣವಂತ ಅನ್ನುವಂತಹ ಗೀತೆ ಬರುತ್ತೆ. ಕಾಲಾವಕಾಶ ಸಿಕ್ಕರೆ ಮತ್ತೊಂದು ಗೀತೆ ಕೂಡ ಅದನ್ನ ಹಿಂಬಾಲಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಹೊಂಬಿಸಿಲನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾನು 4:01 ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಎಲ್ಲಿ ಹೋಗದೆ ಕೇಳ್ತಾರೀ, ಇದು ಆಕಾಶವಾಣಿ ಬೆಂಗಳೂರು, FM ರೈನ್ಬೋ 101.3 MHz.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿರೋದು 4:03 ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವೆಲ್ಲರೂ ಕೇಳ್ತಿರೋದು ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಒಂದು ಜಾಗದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅನ್ನೋ ಕುತೂಹಲ ನಿಮಗಿದೆಯಾ? ಹಾಗಾದರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವತ್ತು ನಾವು ಆಸ್ಟ್ರೇಲಿಯಾದ, ಅದರಲ್ಲೂ ಪಶ್ಚಿಮ ಆಸ್ಟ್ರೇಲಿಯಾದ ರಾಜ್ಯದ ಮಿಡಲ್ ಐಲ್ಯಾಂಡ್ ಅನ್ನುವಂತಹ ರಾಜ್ಯದಲ್ಲಿರುವಂತಹ ಒಂದು ದ್ವೀಪದಲ್ಲಿ ಪ್ರಸಿದ್ಧಿಯಾಗಿರುವಂತಹ ಒಂದು ಸರೋವರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ಕೇಳುಗರೆಲ್ಲರೂ ಕೇಳಿಸ್ಕೊಳ್ಳಿ, ಆಸ್ಟ್ರೇಲಿಯಾದ ಪಶ್ಚಿಮ ಭಾಗದಲ್ಲಿರುವಂತಹ ವಿಶ್ವದ ಅತ್ಯಂತ ವಿಶಿಷ್ಟವಾಗಿರುವಂತಹ ಒಂದು ಸರೋವರ ಇದು. ಈ ಒಂದು ಸರೋವರದ ಬಗ್ಗೆ ಹೆಚ್ಚಿನ ಮಾಹಿತಿ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ. ಹಾಗಾದ್ರೆ ನೀವೆಲ್ಲರೂ ಕೂಡ ನನ್ನ ಜೊತೆ ಆಸ್ಟ್ರೇಲಿಯಾಗೆ ಬರಕ್ಕೆ ರೆಡಿ ಇದ್ದೀರಾ? ಈ ಹಾಡನ್ನ ಕೇಳಿಕೊಂಡು ಆಮೇಲೆ ನಾವು ಆಸ್ಟ್ರೇಲಿಯಾಗೆ ಹೋಗೋಣ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾನು ಈ ಒಂದು ಸರೋವರದ ಬಗ್ಗೆ ಹೊತ್ತು ತಂದಿದ್ದೀನಿ, ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳೋದಕ್ಕೆ ಕೂಡ ನಾನು ಕಾಯ್ತಾ ಇದ್ದೀನಿ. ಹಾಗಾದ್ರೆ ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇರೋದು ತನನಂ ತನನಂ ಅನ್ನುವಂತಹ ಗೀತೆ, ಚಿತ್ರ ಅವರ ಧ್ವನಿಯಲ್ಲಿ ತನನಂ ತನನಂ ಸಿನಿಮಾದಿಂದ. ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ನಿಮ್ಮ ಜೊತೆ ಆಗ್ತಿರೋದು ನಾನು ಆರ್ ಜೆ ಚೈತ್ರಾ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇರೋದು ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಸಮಯ ಆಗಿರೋದು 4:15 ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸೊ ನಾನು ಇವತ್ತು ಹೇಳಿದೆ ನಿಮಗೆಲ್ಲರಿಗೂ, ಲೇಕ್ ಯಾವುದೋ ಒಂದು ಆಸ್ಟ್ರೇಲಿಯಾದಲ್ಲಿರುವಂತಹ ಒಂದು ಸರೋವರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿಶೇಷವಾಗಿರುವಂತಹ ಸರೋವರ ಇದು, ಇದರ ಹೆಸರು ಲೇಕ್ ಹಿಲಿಯರ್ ಅಂತ. ಆಸ್ಟ್ರೇಲಿಯಾದ ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಮಿಡಲ್ ಐಲ್ಯಾಂಡ್ ಅನ್ನುವಂತಹ ರಾಜ್ಯದಲ್ಲಿ ಇರುವಂತಹ ದ್ವೀಪ ಇದು. ಇದು ಸುಮಾರು 600 ಮೀಟರ್ ಉದ್ದ ಇದೆ, ಹಾಗೆ 250 ಮೀಟರ್ ಅಗಲ ಇರುವಂತಹ ಒಂದು ಸರೋವರ. ಈ ಸರೋವರ ವಿಶ್ವದಲ್ಲೇ ಅತ್ಯಂತ ಏನಂತಾರೆ, ವಿಚಿತ್ರ ಅಂತ ಹೇಳ್ಬೋದು ಅಥವಾ ಯುನೀಕ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇದು ಗುಲಾಬಿ ಬಣ್ಣದಲ್ಲಿ ಇರುವಂತಹ ಸರೋವರ. ಪೂರ್ತಿ ಸರೋವರ, ಪೂರ್ತಿ ಲೇಕ್ ಏನಿದೆಯೋ ಅದು ಫುಲ್ಲು ಗುಲಾಬಿ ಬಣ್ಣದಲ್ಲೇ ಇದೆ. ಪಕ್ಕದಲ್ಲೇ ಕರಾವಳಿ ಪ್ರದೇಶ ಇದ್ದು ಪಕ್ಕದಲ್ಲೇ ಸಮುದ್ರ ಇದ್ದರೂ ಕೂಡ ಈ ಒಂದು ಸರೋವರ ಮಾತ್ರ ಗುಲಾಬಿ ಬಣ್ಣದಲ್ಲಿ ಇದೆ. ಈ ಗುಲಾಬಿ ಬಣ್ಣದಲ್ಲಿ ಇರುವಂತಹ ಸರೋವರ ಯಾಕೆ ಗುಲಾಬಿ ಬಣ್ಣದಲ್ಲಿರುತ್ತೆ, ಈ ಹಾಡಿನ ನಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಮಗೆ ಒಬ್ಬರು ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ. ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವೀಸಾ ಪಾಸ್ಪೋರ್ಟ್ ಇಲ್ಲದೇನೆ ನಮ್ಮನ್ನು ಆಸ್ಟ್ರೇಲಿಯಾಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ನಿಮಗೆ ಧನ್ಯವಾದಗಳು. ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಟ್ರಿಪ್ಪಿಗೆ ಅಂತ ಹೇಳ್ತಿದ್ದಾರೆ. ಖಂಡಿತ ಎಲ್ಲರೂ ಕೂಡ ವೆಲ್ಕಮ್ ಈ ಒಂದು ಏನಂತಾರೆ ರೇಡಿಯೋ ಟ್ರಿಪ್ಪಿಗೆ. ಎಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಟೇಲರ್ ಅವರು, ಟೇಲರ್ ಜವರಾಯಿ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸರೋವರ, ಈ ಒಂದು ಲೇಕ್ ಏನಿದೆಯಲ್ವಾ, ಇದು ಯಾಕೆ ಗುಲಾಬಿ ಬಣ್ಣ ಇದೆ, ನಿಮ್ಗೇನಾದರೂ ಉತ್ತರ ಗೊತ್ತಿದೆಯಾ ಅಥವಾ ನಿಮ್ಗೇನಾದರೂ ಗೊತ್ತಿದೆಯಾ ಇದ್ರ ಬಗ್ಗೆ, ನನ್ನ ಜೊತೆ ಹಂಚ್ಕೊಳ್ಳಿ. 9408090103, 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನೀವು ಹಂಚ್ಕೋಬೋದು. ನಿಮ್ಗೇನಾದರೂ ಈ ಒಂದು ಸರೋವರದ ಬಗ್ಗೆ ಮಾಹಿತಿ ಗೊತ್ತಿದೆ ಅಂತ ಆದರೆ ನೀವು ಕೂಡ ಹಂಚ್ಕೋಬೋದು. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳು ಈ ಒಂದು ಲೇಕ್ ಹಿಲಿಯರ್ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎರಡು ಗೀತೆಗಳ ಪ್ಲೇಲಿಸ್ಟ್ ನಿಮಗಾಗಿ ಬರ್ತಾ ಇದೆ. ಇದು ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್.

ವಂಡರ್ಫುಲ್ ಗೀತೆಯನ್ನ ಕೇಳ್ಕೊಂಡು ಬಂದ್ರಿ. ನನ್ನ ಚಲುವೆ ನನ್ನ ಚಲುವೆ ಅನ್ನುವಂತಹ ಗೀತೆ ನರೇಶ್ ಅಯ್ಯರ್ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ರಿ. ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಕನ್ನಡ ಕಾಮನ ಬಿಲ್ಲನ್ನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಆಸ್ಟ್ರೇಲಿಯಾದ ಲೇಕ್ ಹಿಲಿಯರ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. 1802 ಬ್ರಿಟಿಷ್ ನಾವಿಕ ಮತ್ತು ಅನ್ವೇಷಕರಾದಂತಹ ಮ್ಯಾಥ್ಯೂ ಫ್ಲಿಂಡರ್ಸ್ ಇವರು ಮೊದಲ ಬಾರಿಗೆ ಇದನ್ನ ದಾಖಲಿಸಿದ್ರಂತೆ. ನಾನಾಗಲೇ ಹೇಳ್ದಂಗೆ ಸುಮಾರು 600 meters ಉದ್ದ ಇದೆ, 250 meters ಅಗಲ ಇದೆ, ಬರೀ ಒಂದು ಪಟ್ಟಿಯಷ್ಟು ಮರಳಿನ ಬಾರ್ಡರ್ ಅಷ್ಟೇ ಇದೆ. ಆ ಕಡೆ ನೋಡಿದ್ರೆ ಸಮುದ್ರ, ನೀಲಿ ಸಮುದ್ರ, ಈ ಕಡೆ ನೋಡಿದ್ರೆ ಗುಲಾಬಿ ಬಣ್ಣದ ಸರೋವರ. ಸೊ ಈ ರೀತಿ ಇದೆ. ಇದರ ಸುತ್ತ ಯುಕಲಿಪ್ಟಸ್ ಮರಗಳು ಬೆಳ್ಕೊಂಡಿದೆ. ಹಾಗೆ ಯಾಕೆ ಇದು ಗುಲಾಬಿ ಬಣ್ಣಗಳು, ಗುಲಾಬಿ ಬಣ್ಣ ಇದೆ ಅನ್ನೋದಕ್ಕೆ ಕಾರಣ ಹೇಳಬೇಕು ಅಂತಂದರೆ, ಲೇಕ್ ಹಿಲಿಯರ್ಲು ಇಲ್ಲಿರುವಂತಹ ನೀರಿನಲ್ಲಿ ಹೆಚ್ಚು ಉಪ್ಪಿನ ಪ್ರಮಾಣ ಇದೆಯಂತೆ. ಅಂದರೆ ಸಮುದ್ರದಲ್ಲಿ ಇರುವಂತಹ ಉಪ್ಪಿಗಿಂತ ಹೆಚ್ಚು ಉಪ್ಪು ಈ ಒಂದು ಸರೋವರದಲ್ಲಿ ಇದೆಯಂತೆ. ನೈಸರ್ಗಿಕವಾಗಿ ಆ ಉಪ್ಪು ಇರೋದ್ರಿಂದ ಆ ಉಪ್ಪಿನ ಜೊತೆ ಒಂದಷ್ಟು ಆಲ್ಗೆ ಏನಿದೆಯೋ ಅದು ರಿಯಾಕ್ಟ್ ಆದಾಗ ಆ ಒಂದು ಬಣ್ಣ ಬರುತ್ತೆ. ಸೊ ಈ ಒಂದು ಸರೋವರದಲ್ಲಿ, ಈ ಒಂದು ಲೇಕಲ್ಲಿ ಡುನಾಲಿಯಲಾ ಸಲೀನಾ ಎಂಬುವಂತಹ ಆಲ್ಗೆ ಇದೆ. ಈ ಒಂದು ಪಾಚಿ ಅಂತ ಕರಿತೀವಲ್ವ ನಾವು, ಅದೇ ಆ ಡುನಾಲಿಯಾನ ಸಲೀನಾ ಅನ್ನುವಂತಹ ಪಾಚಿ ಉಪ್ಪಿನ ಜೊತೆ ರಿಯಾಕ್ಟ್ ಆದಾಗ ಇದು ಗುಲಾಬಿ ಬಣ್ಣಕ್ಕೆ ತಿರುಗುತ್ತಂತೆ. ಇದು ತುಂಬ ವಿಶೇಷವಾಗಿದೆ. ಹಾಗೆ ಇದನ್ನು ನೀವೇನಾದರೂ ನೋಡಬೇಕು ಅಂತಂದರೆ ಬೇಸಿಗೆ ಕಾಲದಲ್ಲಿ ತುಂಬ ಬ್ರೈಟಾಗಿ ಕಾಣುತ್ತಂತೆ ಈ ಒಂದು ಗುಲಾಬಿ ಬಣ್ಣ. ಸೊ ಎಷ್ಟೊಂದು ಜನ ಇದನ್ನು ಸೀನಿಕ್ ಫ್ಲೈಟನ್ನು ತಗೊಂಡು ಮೇಲ್ಗಡೆಯಿಂದ ಇದನ್ನು ನೋಡ್ತಾರಂತೆ, ಅಥವಾ ಡ್ರೋನ್ ಶಾಟ್ಗಳ ಮುಖಾಂತರ ಕೂಡ ನೋಡಬಹುದು. ಮೇಲಿಂದ ನೋಡಿದಾಗ ನಿಮಗೆ ಪಕ್ಕದಲ್ಲಿ ಸಮುದ್ರ, ನೀಲಿ ಬಣ್ಣದ ಸಮುದ್ರ, ಈ ಕಡೆ ಗುಲಾಬಿ ಬಣ್ಣದ ಸರೋವರ, ಎರಡೂ ಕೂಡ ತುಂಬ ಅಮೋಘವಾಗಿ ಕಾಣುವಂತಹ ದೃಶ್ಯ ಅಂತೆ. ನೀವು ನೋಡಿಲ್ಲ ಅಂತಂದರೆ ಒಂದು ಸತಿ ಗೂಗಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ, ಲೇಕ್ ಹಿಲಿಯರ್ ಅಂತ ಹೊಡಿರಿ,

0: ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೋಡಿ. ಗುಲಾಬಿ ಬಣ್ಣ ಅಂತಂದರೆ ತುಂಬ ಬ್ರೈಟ್ ಆಗಿರುವಂತಹ ಗುಲಾಬಿ ಬಣ್ಣದಲ್ಲಿ ಕಾಣುತ್ತೆ. ನೈಸರ್ಗಿಕವಾಗಿ ಇರುವಂತಹ ಉಪ್ಪಿನ ಅಂಶದ ಜೊತೆ ಆ ಒಂದು ಪಾಚಿ ಏನು ರಿಯಾಕ್ಟ್ ಮಾಡುತ್ತೆ, ಮತ್ತು ಇನ್ನಷ್ಟು ಸೂಕ್ಷ್ಮ ಜೀವಿಗಳು ಇರ್ಬೋದಲ್ವಾ, ಇನ್ನಷ್ಟು ಸೂಕ್ಷ್ಮ ಜೀವಿಗಳಿರೋದ್ರಿಂದ ಅದು ರಿಯಾಕ್ಟ್ ಆಗಿ ಆ ಒಂದು ಬಣ್ಣಕ್ಕೆ ಬರುತ್ತೆ. ಇನ್ನಷ್ಟು ಮಾತಾಡೋಣ ಇದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದ ಎರಡು ಗೀತೆಗಳು, ಒಂದು ಪುಟ್ಟ ವಿರಾಮದ ನಂತರ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿರೋರು ಲೇಕ್ ಹಿಲಿಯರ್ ಸರೋವರದ ನೀರು ಗುಲಾಬಿ ಬಣ್ಣದಲ್ಲಿರುವ ಪ್ರಮುಖ ಕಾರಣ, ಅಲ್ಲಿನ ನೀರಿನಲ್ಲಿರುವ ಅಧಿಕ ಲವಣಾಂಶ ಮತ್ತು ಸೂಕ್ಷ್ಮ ಜೀವಿಗಳು ಕಾರಣ ಅಂತ ಹೇಳ್ತಾ ಇದ್ದಾರೆ. ಎಸ್ ಎಂ ಶೋಭಾ ಅವರು ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ವೀರಣ್ಣಗೌಡ ಅವರು ಕೊಪ್ಪಳದಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಡುನಾಲಿಯಾಲ ಸಲೀನಾ ಅನ್ನುವಂತಹ ಪಾಚಿ ಈ ಆಲ್ಗೆಯಿಂದ ಉಪ್ಪಿನ ಜೊತೆ ರಿಯಾಕ್ಟ್ ಆದಾಗ ಈ ಒಂದು ಬಣ್ಣ ಬರುತ್ತೆ. ಕೆಂಪು ಮತ್ತು ಕೇಸರಿ ಬಣ್ಣ ಪ್ರೊಡ್ಯೂಸ್ ಆಗಿ ಅವೆರಡು ಮಿಕ್ಸ್ ಆಗಿ ಗುಲಾಬಿ ಬಣ್ಣಕ್ಕೆ ತಿರುಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಗಳಿಗೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇರುವಂತಹ ಗೀತೆ ಯಾವುದಪ್ಪ ಅಂತಂದರೆ ನಾನೇನು ನಂಬೋದಿಲ್ಲ ಅನ್ನುವಂತಹ ಗೀತೆ, ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ.
1: ಪಿ ಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ ಆಗಿರೋದು 4:41 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಾನು ಲೇಕ್ ಹಿಲಿಯರ್ ಬಗ್ಗೆ ಮಾತಾಡ್ತಾ ಇದ್ದೆ. ಗುಲಾಬಿ ಬಣ್ಣದ ಸರೋವರ ಅಂತಲೇ ಖ್ಯಾತಿಯನ್ನು ಪಡೆದಿರುವಂತಹ ಆಸ್ಟ್ರೇಲಿಯಾದ ಮಿಡಲ್ ಐಲ್ಯಾಂಡ್ನಲ್ಲಿ ಇರುವಂತಹ ಸರೋವರ ಇದು. ಬಾಟಲ್ನಲ್ಲಿ ಅಕಸ್ಮಾತ್ ನೀವೇನಾದರೂ ಈ ಒಂದು ಸರೋವರದ ನೀರನ್ನು ಹಾಕೊಂಡು ಹೋದರೂ ಕೂಡ ಅದು ಬೇರೆ ಯಾವ ಬಣ್ಣದಲ್ಲೂ ಇರಲ್ಲ, ಗುಲಾಬಿ ಬಣ್ಣದಲ್ಲೇ ಇರುತ್ತೆ. ಅಷ್ಟು ಬ್ಯಾಕ್ಟೀರಿಯಾಗಳು, ಅಷ್ಟು ಸೂಕ್ಷ್ಮ ಜೀವಿಗಳು ಈ ಒಂದು ನೀರಿನಲ್ಲಿ ಇರುತ್ತಂತೆ. ಹಾಗೆ ಈ ಒಂದು ನೀರಿನಲ್ಲಿ ಅತಿ ಹೆಚ್ಚು ಉಪ್ಪಿನ ಪ್ರಮಾಣ ಇರೋದ್ರಿಂದ, ಅತಿ ಹೆಚ್ಚು ಸೂಕ್ಷ್ಮ ಜೀವಿಗಳು ಕೂಡ ಇರೋದ್ರಿಂದ ಇದನ್ನು ಕುಡಿಯೋದಕ್ಕಾಗಲಿ ಅಥವಾ ಬೇರೆ ಯಾವುದಾದ್ರೂ ಪ್ರಾಣಿಗಳು ಅದ್ರ ಕೆಳಗಡೆ ಅದರಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ವಂತೆ. ಈ ಒಂದು ಸರೋವರದಲ್ಲಿ ಸಮುದ್ರಕ್ಕಿಂತನೂ ಹೆಚ್ಚು ಉಪ್ಪು ಇದೆಯಂತೆ. ಹಾಗೆ ಈ ಡುನಾಲಿಯಾಲಾ ಸಲೀನಾ ಅನ್ನುವಂತಹ ಈ ಆಲ್ಗೆ ಏನಿದೆಯಲ್ವಾ, ಈ ಒಂದು ಆಲ್ಗೆ ತುಂಬ ಇಷ್ಟಪಡೋದೇ ಉಪ್ಪನ್ನ ಅಂತೆ. ಸೊ ಉಪ್ಪು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಈ ಒಂದು ಪಾಚಿ ಜಾಸ್ತಿ ಇರುತ್ತಂತೆ. ಅದಕ್ಕೆ ಸೂಕ್ಷ್ಮ ಜೀವಿಗಳಿಂದ ಈ ಒಂದು ಬಣ್ಣ ಪದೇ ಪದೇ ಬರ್ತಾ ಇರುತ್ತಂತೆ. ಹಾಗೆ ಮತ್ತೊಂದು ಸಂಗತಿ ಏನು ಅಂತಂದರೆ, ಮಳೆಗಾಲದಲ್ಲಿ ಮಳೆ ನೀರು ಬಂದು ಸೇರ್ಕೊಳ್ಳೋದ್ರಿಂದ ಈ ಒಂದು ಬಣ್ಣ ಸ್ವಲ್ಪ ಲೈಟ್ ಆಗ್ತಾ ಹೋಗುತ್ತಂತೆ. ಬಟ್ ಸೂರ್ಯನ ಕಿರಣ ಬಿದ್ದ ತಕ್ಷಣ ಈ ಒಂದು ಬಣ್ಣ ಬ್ರೈಟ್ ಗುಲಾಬಿ ಕಲರ್ಗೆ ಚೇಂಜ್ ಆಗುತ್ತಂತೆ. ಎಷ್ಟು ಅದ್ಭುತವಾಗಿದೆಯಲ್ವಾ, ನಮ್ಮ ಪ್ರಕೃತಿನೇ ಹೀಗೆ ಅಂತ ಇರ್ಬೋದು. ಎಷ್ಟು ವಿಸ್ಮಯಗಳು ನಡೆಯುತ್ತೆ ನಮಗೆ ಗೊತ್ತಾಗೋದೇ ಇಲ್ಲ. ಹಾಗೆ ಇದು ಪ್ರವಾಸಿಗರ ತಾಣ ಅಲ್ಲ, ಆದರೆ ಇದನ್ನು ನೋಡಬೇಕು ಅಂತ ಬಯಸೋರು ನಾನು ಆಗಲೇ ಹೇಳಿದಾಗೆ ಸೀನಿಕ್ ಫ್ಲೈಟನ್ನು ತಗೊಂಡು ಹೋದರೆ ಮೇಲಿಂದ ನೀವು ನೋಡ್ಬೋದು ಹೇಗೆ ವಿಸ್ಮಯವಾಗಿ ಕಾಣುತ್ತೆ ಈ ಒಂದು ಸರೋವರ ಅಂತ. ಮುಂದಿನ ಗೀತೆ ಬರ್ತಾ ಇರೋದು ಯಾಕಿಂಗಾಡ್ತಾರೋ ಅನ್ನುವಂತಹ ಗೀತೆ. ಮೊಗಿನ ಮನಸ್ಸು ಸಿನಿಮಾದ ಆಕಾಂಕ್ಷಾ ಬಾದಾಮಿಯವರು ಹಾಡಿರುವಂತಹ ಗೀತೆ ಬರ್ತಾ ಇದೆ. ಅದಾದ ನಂತರ ಕಾರ್ತಿಕ್ ಅವರ ಧ್ವನಿಯಲ್ಲಿ ಮುಸ್ಸಂಜೆ ಮಾತು ಸಿನಿಮಾದಿಂದ ಅನುರಾಗ ಅರಳು ಸಮಯ ಅನ್ನುವಂತಹ ಗೀತೆ ಕೇಳ್ತಾ ಇದ್ದು ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ವಿಸ್ಮಯ ಜಗತ್ತು ಕಾರ್ಯಕ್ರಮ.

ಸಮಯ ಆಗಿರೋದು 4:53 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ವಿಸ್ಮಯ ಜಗತ್ತು ಕಾರ್ಯಕ್ರಮ ಸಾಗ್ತಾ ಇದೆ. ಪ್ರಕೃತಿಯ ಈ ಒಂದು ಅಪರೂಪದ ಸರೋವರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಲೇಕ್ ಹಿಲಿಯರ್ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ವಿಸ್ಮಯ ಜಗತ್ತಿನಲ್ಲಿ. ಈ ಒಂದು ಅಪರೂಪದ ಅದ್ಭುತ ಏನಂತಾರೆ, ನಮ್ಮ ನ್ಯಾಚುರಲ್ ಬಯೋ ಡೈವರ್ಸಿಟಿಗೆ ಒಂದು ತುಂಬಾನೇ ಹೆಸರು ಕೊಡುವಂತಹ ಜಾಗ ಇದು. ಸೊ ಈ ಜೀವ ವೈವಿಧ್ಯತೆ ಇರ್ಬೋದು ಮತ್ತೆ ಪರಿಸರ ಸಂರಕ್ಷಣೆಗೆ ತುಂಬಾ ಮಹತ್ವವನ್ನ ಕೊಡುವಂತಹ ಜಾಗ ಇದು. ಇದೆಲ್ಲವನ್ನ ನೋಡ್ತಾ ಇದ್ರೆ ಈ ಬಯೋಡೈವರ್ಸಿಟಿ ಎಷ್ಟು ಚೆನ್ನಾಗಿದೆ ಅಂತ ಖಂಡಿತ ನಮ್ಗೆ ಅನ್ಸುತ್ತೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಕುತೂಹಲಕಾರಿಯಾಗಿರುವಂತಹ ವಿಷಯನ ತಗೊಂಡ್ ಬರ್ತೀನಿ, ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಅಂತ ಹೇಳ್ತಾ ಇವತ್ತು ಈ ಒಂದು ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕೊಟ್ಟಂತಹ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯ್ತು ಅಂತ ಭಾವಿಸ್ತಾ ಹೊರಡ್ತಾ ಇರೋದು ನಾನು ಆರ್ಜೆ ಚೈತ್ರ. ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಖುಷಿಯನ್ನ ಹಂಚಿ ಅಂತ ಹೇಳ್ತಾ ನಾನು ಇನ್ನು ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ. ಕಾರ್ಯಕ್ರಮದ ಕಡೆಯ ಗೀತೆ ಬರ್ತಾ ಇದೆ, ಒಂದು ರೊಮ್ಯಾಂಟಿಕ್ ಟ್ರ್ಯಾಕ್ ಬರ್ತಾ ಇದೆ ಹರಿಚರಣ್ ಅವರ ಧ್ವನಿಯಲ್ಲಿ ಸೈಕೋ ಸಿನಿಮಾದಿಂದ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಶುಭ ಸಂಜೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:44 ಫ್ಯಾಬ್ಯುಲಸ್ ಫ್ರೈಡೆಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು, ನಿಮ್ಮ ಆರ್ಜಿ ಕುಸುಮ. ಡ್ರೈವ್ ಟೈಮ್ ಶೋ ನಾನ್ಸ್ಟಾಪ್ ಸಂಜೆಯನ್ನು ಶುರು ಮಾಡುವಂತ ಹೊತ್ತಾಗಿದೆ. ನಿಮ್ಮೆಲ್ಲರಿಗೂ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಶುಕ್ರವಾರ, ಸಿನಿಮಾಗಳ ವಾರ. ಸೊ ನಮ್ಮ ಕಾರ್ಯಕ್ರಮದ ಟಾಪಿಕ್ ಸಿನಿಮಾಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ವಿಷಯವನ್ನು ತಿಳಿಸೋದಕ್ಕೆ ಮುಂಚೆ ನೀವು ಸಹ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಲ್ವಾ? ಸೊ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ, 9480901013 9480901013. ಪ್ರತಿಯೊಂದು ಸಿನಿಮಾದ ಬಹುಮುಖ್ಯವಾದ ಭಾಗ ಅಂದರೆ ಇದು. ಸಿನಿಮಾದ ಆರಂಭ ಎಷ್ಟೇ ಚೆನ್ನಾಗಿರಲಿ, ಎಷ್ಟೇ ಎಂಟರ್ಟೈನಿಂಗ್ ಆಗಿರಲಿ, ಕೊನೆಯಲ್ಲಿ ಬರುವಂಥ 10-15 ನಿಮಿಷಗಳು ಸಿನಿಮಾದ ಜಡ್ಜ್ಮೆಂಟ್ ಆಗಿರುತ್ತೆ. ಯಾಕಂದರೆ 2-3 ಗಂಟೆಗಳ ಕಾಲ ನಾವು ಒಂದು ಸಿನಿಮಾವನ್ನು ನೋಡಿರ್ತೀವಿ. ಸೊ ಆ ಚಿತ್ರಕ್ಕೆ ಒಂದು ಸ್ಯಾಟಿಸ್ಫೈಡ್ ಎಂಡಿಂಗ್ನ ಕೊಡೋದೇ ಕ್ಲೈಮ್ಯಾಕ್ಸ್. ಗೊತ್ತಾಯ್ತಲ್ವಾ, ಕ್ಲೈಮ್ಯಾಕ್ಸ್ ನಮ್ಮ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಷಯ. ಸ್ನೇಹಿತರೆ, ನೀವು ಸಹ ತಿಳಿಸಬಹುದು ನಿಮಗೆ ಯಾವ ಥರದ ಕ್ಲೈಮ್ಯಾಕ್ಸ್ ಇಷ್ಟ ಆಗುತ್ತೆ ಅಂತ. ಹ್ಯಾಪಿ ಎಂಡಿಂಗ್ ಇಷ್ಟನಾ, ಅಥವಾ ಕಾಡು ಅಂತ ಅಂತ್ಯ ಇದ್ರೆ ನಿಮಗೆ ಇಷ್ಟ ಆಗುತ್ತಾ? ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮಗೆ ಖುಷಿ ಕೊಟ್ಟಿದೆ, ಹಾಗೆ ಯಾವ ಚಿತ್ರದ ಕ್ಲೈಮ್ಯಾಕ್ಸ್ ಇವತ್ತಿಗೂ ನಿಮ್ಮನ್ನು ಕಾಡ್ತಾ ಇದೆ ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ಈಗ ಮೌರ್ಯ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಕ್ಲೈಮ್ಯಾಕ್ಸ್ ನಮ್ಮ ಇವತ್ತಿನ ನಾನ್ ಸ್ಟಾಪ್ ಸಂಜೆಯ ವಿಷಯ. ನಿಮಗೆ ಯಾವ ಥರದ ಕ್ಲೈಮ್ಯಾಕ್ಸ್ ಇಷ್ಟ ಆಗುತ್ತೆ, ಹಾಗೆ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮಗೆ ತುಂಬ ಇವತ್ತಿಗೂ ಕಾಣ್ತಾ ಇದೆ ತಿಳಿಸಿ ಅಂತ ಕೇಳಿದೆ. ಸ್ನೇಹಿತ ಸಂದೇಶಗಳು ಬರ್ತಾ ಇವೆ. ಇನ್ನು ಕ್ಲೈಮ್ಯಾಕ್ಸ್ ಹೇಗೆ ಅಂದರೆ, ಚಿತ್ರದ ನಿರ್ದೇಶಕರು ಡೈರೆಕ್ಟರ್ ಸುಮಾರು 2-2.5 ಗಂಟೆಗಳು ಅಥವಾ 3 ಗಂಟೆಗಳು ನಮ್ಮನ್ನು ಒಂದು ಚಿತ್ರಕಥೆಯ ಜೊತೆಗೆ ಟ್ರಾವೆಲ್ ಮಾಡಿಸಿರ್ತಾರೆ. ಹಾಗಾಗಿ ಸಿನಿಮಾದ ಅಂತ್ಯ, ಕಥೆಯ ಎಂಡಿಂಗ್ ಹೇಗಿರಬಹುದು, ಜರ್ನಿ ಅಂತೂ ನಾವು ಅದರ ಜೊತೆಗೆ ಮಾಡಿದ್ದೀವಿ, ಇನ್ನು ಎಂಡಿಂಗ್ ಹೇಗಿರಬಹುದು ಅಂತ ನಾವು ಸಹ ಕಾಯ್ತಾ ಇರ್ತೀವಿ. ಹಾಗಾಗಿನೇ ಸಿನಿಮಾಗೆ, ಒಂದು ಸಿನಿಮಾದ ಕಥೆಗೆ ಪೂರ್ಣ ಅರ್ಥ ನೀಡೋದು ಕ್ಲೈಮ್ಯಾಕ್ಸ್. ಸಿನಿಮಾ ಮುಗಿತಾ ಇದ್ದಾಗೆ ಥಿಯೇಟರಿಂದ ಆಚೆ ಬರ್ತಾ ನಾವು ಮಾತಾಡ್ಕೊಳ್ತೀವಿ, ಏನಂತ ಕ್ಲೈಮ್ಯಾಕ್ಸ್ ಹೇಗಿತ್ತು, ಇಷ್ಟ ಆಯ್ತಾ ಅಂತ ಮಾತಾಡ್ಕೊಳ್ತೀವಿ. ಹಾಗೆ ಸ್ವಲ್ಪ ಬೇಸರ ಆಗಿದ್ರೆ ಅದನ್ನು ಕೂಡ ಹೇಳ್ಕೊಳ್ತೀವಿ, ಯಾಕೋ ನನಗೆ ಕ್ಲೈಮ್ಯಾಕ್ಸ್ ಅಷ್ಟು ಹಿಡಿಸ್ಲಿಲ್ಲ ಅಂತ. ಸೊ ಕ್ಲೈಮ್ಯಾಕ್ಸ್ ಯಾವತ್ತಿಗೂ ಸಿನಿಮಾದ ಕತೆಗೆ ಕೊಡುವಂಥ ಜಡ್ಜ್ಮೆಂಟ್ ಅಂತ ಹೇಳ್ಬೋದು. ಇನ್ನು ಸಾಕಷ್ಟು ಮಾತುಗಳಿದೆ ಕ್ಲೈಮ್ಯಾಕ್ಸ್ನ ಬಗ್ಗೆ ಮಾತಾಡ್ತಾ ಸಾಗೋಣ. ಹಾಗೆ ನೀವು ಸಹ ತಿಳಿಸ್ಬೋದು ನಿಮಗೆ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು, ಅದು ಹ್ಯಾಪಿ ಎಂಡಿಂಗಾ ಅಥವಾ ಸ್ವಲ್ಪ ಬೇಸರ ಆಗುವಂಥ ಎಂಡಿಂಗ್ ಇದ್ದಂಥ ಮೂವಿನ. ಹಾಗೆ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮಗೆ ಇವತ್ತಿಗೂ ಕಾಣ್ತಾ ಇದೆ ಅಂತ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಶ್ರೀಕಂಠ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಡ್ರೈವ್ ಟೈಮ್ ಶೋ, ನಾನ್ ಸ್ಟಾಪ್ ಸಂಜೆ.

ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವಿದ್ದೀವಿ. ಇನ್ನು ಕ್ಲೈಮ್ಯಾಕ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ. ಸೊ ನಿಮ್ಮೆಲ್ಲರ ಸಂದೇಶಗಳು ಬರ್ತಾ ಇವೆ, ನೋಡೋಣ ಯಾರೆಲ್ಲ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಮಗೆ ಇಷ್ಟ ಆಗುತ್ತೆ, ಯಾವ ಸಿನಿಮಾ ಕ್ಲೈಮ್ಯಾಕ್ಸ್ ನಮಗೆ ಕಾಡ್ತಾ ಇದೆ ಅಂತ ಸಂದೇಶ ಕಳಿಸಿದ್ದಾರೆ ಅಂತ ಮುಧೋಳ ತಾಲೂಕಿನ ಅಕ್ಕಿಮರಡಿ ವಿಠಲ ಕುಂಬಾರರವರ ಸಂದೇಶ ಬಂದಿದೆ. ನಮಗೆ ಚಿತ್ರದ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಮತ್ತು ಸಿನಿಮಾ ಕೂಡ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೇ ಆನಂದ ಕುಲಕರ್ಣಿ ಸುಲೇಪೇಟದಿಂದ ಸಂದೇಶ ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್, ನನಗೆ ದಿಗ್ಗಜರು ಸಿನಿಮಾದ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯಿತು. ಸಿನಿಮಾದ ಕೊನೆಯಲ್ಲಿ ಹ್ಯಾಪಿ ಎಂಡಿಂಗ್ ಇದೆ, ಪ್ರೇಕ್ಷಕರಿಗೆ ಸಿನಿಮಾ ನೋಡಿ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗಂಗಾವತಿಯಿಂದ ಚಂದ್ರಶೇಖರ್ ಅವರ ಸಂದೇಶ ಬಂದಿದೆ. ಮೇಡಮ್, ನಮಗೆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಬಹುತೇಕ ಮೂವಿಗಳಲ್ಲಿ ಪ್ರೇಮಿಗಳು ಒಂದಾಗೋದಿಲ್ಲ, ಹಾಗಾಗಿ ಬೇಸರ ಆಗುತ್ತೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಓಕೆ. ಹಾಗೆ ಸುರೇಂದ್ರ ಕುಂದಾಪುರದಿಂದ, ಶುಭ ಸಂಜೆ ಮೇಡಮ್, ನನಗೆ ಯಾರೇ ನೀನು ಚಿಲುವೆ ಸಿನಿಮಾದ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬೋದು ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮಗೆ ಇಷ್ಟ ಆಗಿದೆ. ಹಾಗೆ ಇವತ್ತಿಗೂ ಯಾವುದಾದ್ರೂ ಒಂದು ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮಗೆ ಕಾಣ್ತಾ ಇದ್ರೆ ಅದನ್ನು ಸಹ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ಇನ್ನು ಸಿನಿಮಾಗೆ ಒಂದೊಳ್ಳೆ ಕ್ಲೈಮ್ಯಾಕ್ಸ್ನ ಕೊಟ್ಟಿರ್ತಾರೆ ಡೈರೆಕ್ಟರ್ ಅಂತ ನಾವೆಲ್ಲರೂ ಆಡಿಯನ್ಸ್ ಕಾಯ್ತಾ ಇರ್ತೀವಿ. ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಫೈಟ್ ಇರಬಹುದು, ಅಥವಾ ಯಾವುದೋ ಒಂದಷ್ಟು ಭಾವನೆಗಳ ಸಂಗಮ ಆಗಬಹುದು, ಅಥವಾ ನಾಯಕ ಸಿನಿಮಾದ ಆರಂಭದಿಂದ ಸ್ಟ್ರಗಲ್ ಮಾಡ್ತಾ ಇರ್ತಾನೆ, ಕಷ್ಟಪಡ್ತಾ ಇರ್ತಾನೆ, ಕೊನೆಗೆ ಅವನು ಗೆಲ್ಲೋದನ್ನು ನೋಡೋದಕ್ಕೆ ಕಾಯ್ತಾ ಇರ್ಬೋದು, ಅಥವಾ ನಾಯಕಿ ಏನ್ ನಿರ್ಧಾರ ತಗೊಳ್ತಾಳೆ ಅಂತ ಕಾಯ್ತಾ ಇರಬಹುದು. ಎಸ್ಪೆಷಲಿ ಇದು ಯಾವಾಗ ಆಗುತ್ತೆ ಅಂದ್ರೆ ತ್ರಿಕೋನ ಪ್ರೇಮಿಕತೆಗಳಲ್ಲಿ, ಲವ್ ಟ್ರಯಾಂಗಲ್ ಮೂವಿಗಳಲ್ಲಿ ನಾಯಕಿ ಯಾರನ್ನ ಆರಿಸ್ಕೊಳ್ತಾಳೆ ಅಂತ ಕೂಡ ಕಾಯ್ತಾ ಇರಬಹುದು. ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ಕುಟುಂಬದಲ್ಲಿ ಯಾವುದೋ ಒಂದು ಬೇಸರ ಆಗಿ ಬೇಜಾರ ಆಗಿ ಅವರು ದೂರ ಆಗಿರಬಹುದು, ಅಂಥವ್ರು ಒಂದಾಗ್ತಾರ ಕಡೆಯಲ್ಲಾದ್ರು ಅಂತ ಕಾಯ್ತಾ ಇರ್ತೀವಿ. ಹಾಗೆ ಪ್ರೇಮಿಗಳ ಪ್ರೀತಿ ಗೆಲ್ಲುತ್ತಾ ಅಂತ ಸಹ ನಾವು ಕಾಯ್ತಾ ಇರ್ತೀವಿ, ಅವರ ಸ್ನೇಹ ಉಳಿಯುತ್ತಾ ಅಂತ ಕಾಯ್ತಾ ಇರ್ತೀವಿ, ವಿಲನ್ಗೆ ಶಿಕ್ಷೆ ಆಗುತ್ತಾ ಅಂತ ಕಾಯ್ತಾ ಇರ್ತೀವಿ. ಹೀಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ನಾವು ಕ್ಲೈಮ್ಯಾಕ್ಸ್ವರೆಗೂ ಕಾಯ್ತಾ ಇರ್ತೀವಿ. ನಿಮಗೆ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ಇಷ್ಟ ಆಗಿದೆ, ಹಾಗೆ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮ್ಮನ್ನು ಇವತ್ತುವರೆಗೂ ಕಾಡ್ತಾ ಇದೆ ಅಂತ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈಗ ಕೆಂಪೇಗೌಡ ಸಿನಿಮಾದ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ನಾನ್ಸ್ಟಾಪ್ ಸಂಜೆಯಲ್ಲಿ ನಾವಿದ್ದೀವಿ. ಶುಕ್ರವಾರದ ವಿಶೇಷ ನಾನ್ಸ್ಟಾಪ್ ಸಂಜೆ ಇದು, ಯಾಕಂದ್ರೆ ನಾವು ಮಾತಾಡ್ತಾ ಇರೋದು ಸಿನಿಮಾಗಳ ಬಗ್ಗೆ. ಇನ್ನು ಸಂದೇಶಗಳನ್ನ ನೋಡುವಂತಹ ಸಮಯ ಇದು. ಹಾಯ್, ಗುಡ್ ಈವ್ನಿಂಗ್ ಮ್ಯಾಮ್ ಅಂತ ಹೇಳ್ತಾ ಇದ್ರೆ ಯಶವಂತ್ ತಿಪ್ಟೂರ್ನಿಂದ. ಒಳ್ಳೆ ಟಾಪಿಕ್ನ ತಗೊಂಡಿದ್ದೀರಾ ಸಂಜೆ ಕಾರ್ಯಕ್ರಮಕ್ಕೆ. ನನಗೆ ಗಣಪ ಮೂವಿ ಇಷ್ಟ ಆಗುತ್ತೆ, ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ಎಮೋಷ್ನಲ್ ಫೀಲ್ ಇದೆ. ಹಾಗೆ ಇವರು ನಾಯಕ ನಾಯಕ ಹೆಸರುಗಳನ್ನ ಸಹ ಟೈಪ್ ಮಾಡಿ ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಅಮೃತ ವರ್ಷಿಣಿ ಚಿತ್ರದ ಕ್ಲೈಮ್ಯಾಕ್ಸ್ ನಮಗೆ ತುಂಬ ಇಷ್ಟ ಆಯಿತು. ಅದ್ಭುತವಾದ ಕತೆ, ರಮೇಶ್ ಸುವಾಸಿನಿ ರವರ ಆ್ಯಕ್ಟಿಂಗ್ ಅಂತೂ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ವಾಸುಕಿ ಡೋಯಿ ಜೋಡೆ ಸಾಗರದಿಂದ. ಹಾಗೆ ನಮಗೆ ಈ ಸಿನಿಮಾ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಮಹೇಶ್ ಮಂಡ್ಯದಿಂದ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬೋದು ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮಗೆ ಇಷ್ಟ ಆಯಿತು, ಅದು ಹ್ಯಾಪಿ ಎಂಡಿಂಗ್ ಅಂತ ಇಷ್ಟ ಆಯಿತಾ, ಅಥವಾ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಆ ಒಂದು ಸಿನಿಮಾ ಆ ಚಿತ್ರದ ಕತೆ ಸ್ವಲ್ಪ ಭಾವನಾತ್ಮಕವಾಗಿ ಸಾಕ್ತಾ ಇದ್ದರೆ ಆಗ ಭಾವುಕವಾದಂಥ ಒಂದು ಅಂತ್ಯ ಇರುತ್ತೆ. ಸೊ ಅದು ಕೂಡ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಸ್ಯಾಡ್ ಎಂಡಿಂಗ್ ಅಂತ ಅಂದ್ಕೋಬಹುದು. ಸ್ಯಾಡ್ ಫೀಲ್ ಇದ್ದರೂ ಸಹ ಅಂತಹ ಒಂದು ಸಿನಿಮಾ ಅಂತಹ ಸಿನಿಮಾದ ಕ್ಲೈಮ್ಯಾಕ್ಸ್ ನಮಗೆ ಇಷ್ಟ ಆಗಿರುತ್ತೆ. ಅಂತಹ ಸಿನಿಮಾಗಳೇನಾದರೂ ನಿಮ್ಮ ಲಿಸ್ಟಲ್ಲಿ ಇದೆಯಾ? ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮಗೆ ಇಷ್ಟ ಆಯಿತು, ಹ್ಯಾಪಿ ಎಂಡಿಂಗ್ ಇಷ್ಟ ಆಗುತ್ತಾ, ಅಥವಾ ಸ್ಯಾಡ್ ಎಂಡಿಂಗ್ ಇದ್ದರೂ ಸಹ ಇಷ್ಟ ಅಂತ ಹೇಳ್ತೀರಾ? ಹಾಗೆ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮ್ಮನ್ನು ಇವತ್ತಿಗೂ ಕಾಣ್ತಾ ಇದೆ ಅಂತ ನಮಗೆ ಸಂದೇಶದ ಮೂಲಕ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489001013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಸಾರಥಿ ಸಿನಿಮಾದ ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಾನ್ಸ್ಟಾಪ್ ಸಂಜೆ.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ನೇಹಿತರ ಸಂದೇಶಗಳಂತೂ ನಮ್ಮ ಇನ್ಬಾಕ್ಸ್ಗೆ ಬರ್ತಾ ಇವೆ. ಶುಭ ಸಂಜೆ ಅಂತ ಹೇಳ್ತಾ ಇದ್ರೆ, ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿಯಿಂದ ಎ.ಬಿ. ರಾಜುರವರು, ನನಗೆ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಸಸ್ಪೆನ್ಸ್ ಇದ್ರೆ ಇಷ್ಟ ಆಗುತ್ತೆ, ಹಾಗಾಗಿ ನನಗೆ ತರ್ಕ ಚಿತ್ರದ ಸಸ್ಪೆನ್ಸ್ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು. ದೇವರಾಜ್ ಹಾಗೂ ವನಿತಾ ವಾಸೂರವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ, ಅವರ ಚಿತ್ರದ ನಟನೆ ಸಹ ನನಗೆ ಇಷ್ಟ ಆಗಿದೆ ಅಂತ ತಿಳಿಸ್ತಾ ಇದ್ರೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸಬಹುದು ನಿಮಗೆ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು. ಹಾಗೆ ಇವತ್ತಿನವರೆಗೂ ಸಿನಿಮಾ ನೋಡಿ ಎಷ್ಟೇ ವರ್ಷಗಳಾದರೂ ನಿಮಗೆ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ಕಾಣ್ತಾ ಇದೆ ಅಂತ ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆಪ್

0: ಆಪ್ ಸಂಖ್ಯೆ 9489010013 9480901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ.
1: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೆ.
2: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್ ಲೆಟ್ ಅಸ್ ಅಡಾಪ್ಟ್ ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೈನ್ ಕ್ಯಾಂಪೇನ್.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಆಗಸ್ಟ್ 8 ಬಿಎಲ್ಒಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆ ನೀಡಿ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ECI ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

ಎಸ್, ನೀವು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:32:24 ಹಾಗೆ ನಾವಿದ್ದೀವಿ ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆಯಲ್ಲಿ. ಇವತ್ತು ಶುಕ್ರವಾರ, ಹಾಗಾಗಿ ವಿಶೇಷವಾದ ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವು ಸಿನಿಮಾಗಳ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಸಿನಿಮಾದ ಕ್ಲೈಮ್ಯಾಕ್ಸ್ನ ನೋಡುವಾಗ ಥಿಯೇಟರ್ನಲ್ಲಿ ಆ ಒಂದು ಕ್ಲೈಮ್ಯಾಕ್ಸ್ ನಮಗೆ ಇಷ್ಟ ಆಯಿತು ಅಂದರೆ ಜನರು ಚಪ್ಪಾಳೆ ತಟ್ಟೋದನ್ನು ನೋಡ್ತೀವಿ, ಹಾಗೆ ವಿಸಲ್ ಹೊಡಿತಾರೆ. ಇನ್ನು ಕೆಲವರು ಭಾವನಾತ್ಮಕವಾದ ಕ್ಲೈಮ್ಯಾಕ್ಸ್ನ ನೋಡ್ತಾ ಕಣ್ಣೀರು ಹಾಕ್ತಾನೇ ಥಿಯೇಟರ್ನಿಂದ ಹೊರಗಡೆ ಬರ್ತಾರೆ. ಸೊ ಹೀಗೆ ವಿಭಿನ್ನ ಭಾವನೆಗಳನ್ನ ವೀಕ್ಷಕರು ಎಕ್ಸ್ಪ್ರೆಸ್ ಮಾಡ್ತಾರೆ. ಖುಷಿಯಾಗೋ ಥರ ಸಿನಿಮಾದ ಕ್ಲೈಮ್ಯಾಕ್ಸ್ ಏನಾದರೂ ಇದ್ದರೆ ನಗ್ನಗ್ತಾ ಖುಷಿಯಾಗಿ ಆಚೆ ಬರ್ತಾರೆ. ಅಬ್ಬ, ನಾವು ಅಂದ್ಕೊಂಡಾಗೆ ಸಿನಿಮಾದ ಕತೆ ಎಂಡಿಂಗ್ ಸಿಕ್ತು, ಕತೆಗೆ ಎಂಡಿಂಗ್ ಸಿಕ್ಕಿದ್ದು ನಮಗೆ ಖುಷಿ ಆಯಿತು ಅಂತ ಅಂತಾರೆ ಪಾಸಿಟಿವ್ ಆಗಿ ಇದ್ದರೆ. ಇನ್ನು ಕೆಲವೊಂದು ಸಿನಿಮಾಗಳಲ್ಲಿ ಹೇಗಿರುತ್ತೆ ಅಂದರೆ ಸ್ವಲ್ಪ ನಿರಾಸೆ ಅಥವಾ ಬೇಸರದಿಂದ ಎಂಡ್ ಆಯಿತು ಅಂತ ಅಂದರೆ, ಅಯ್ಯೋ ಹೀಗಾಗಬಾರ್ದಾಗಿತ್ತು ಕ್ಲೈಮ್ಯಾಕ್ಸ್ ಅಲ್ವಾ, ಪ್ರೀತಿ ಸಿಗಬೇಕಿತ್ತು, ಪ್ರೀತಿ ಗೆಲ್ಲಬೇಕಿತ್ತು ಅಂತೆಲ್ಲ ಅಂದ್ಕೊಂಡು ಬೇಜಾರಲ್ಲೇ ಥಿಯೇಟರ್ನಿಂದ ಆಚೆ ಬರ್ತಾರೆ. ಒಟ್ಟಿನಲ್ಲಿ ಸಿನಿಮಾದ ಕ್ಲೈಮ್ಯಾಕ್ಸ್ ಏನೇ ಆದರೂ ಪ್ರೇಕ್ಷಕರು ಅದರ ಜೊತೆಗೆ ಎಮೋಷ್ನಲಿ ಕನೆಕ್ಟ್ ಆಗಿರ್ತಾರೆ. ನಿಮ್ಗೇನನ್ಸುತ್ತೆ, ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮಗೆ ಇಷ್ಟ ಆಯಿತು, ಅದು ಹ್ಯಾಪಿ ಎಂಡಿಂಗಾ ಅಥವಾ ಸ್ಯಾಡ್ ಎಂಡಿಂಗಾ? ಇನ್ನು ಇವತ್ತಿನವರೆಗೂ ನೀವು ಸಿನಿಮಾ ನೋಡಿ ಎಷ್ಟೇ ವರ್ಷಗಳಾದರೂ ಯಾವುದೋ ಒಂದು ಸಿನಿಮಾದ ಕ್ಲೈಮ್ಯಾಕ್ಸ್ ಕಾಣ್ತಾ ಇದೆ ಅಂದರೆ ಅದು ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ಅಂತ ಸಹ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈಗ ಶ್ರಾವಣಿ ಸುಬ್ರಹ್ಮಣ್ಯ ಸಿನಿಮಾದ ಒಂದು ಮುದ್ದಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಶುಕ್ರವಾರದ ವಿಶೇಷ ನಾನ್ಸ್ಟಾಪ್ ಸಂಜೆಯಲ್ಲಿ ಸಿನಿಮಾದ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಹಾಗೆ ನಿಮಗೆ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ಇಷ್ಟ ಆಗುತ್ತೆ, ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ಕಾಡ್ತಾ ಇದೆ ನಿಮಗೆ ಇವತ್ತಿನವರೆಗೂ ಅಂತ ಕೇಳಿದೆ. ಸ್ನೇಹಿತರ ಸಂದೇಶಗಳು ನಮ್ಮ ಇನ್ಬಾಕ್ಸ್ಗೆ ಬಂದು ತಲುಪ್ತಾ ಇವೆ. ಸಿಂಧನೂರಿನಿಂದ ಸುರೇಶ್ ಬಳೂಟಕಿ ರವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನಮಗೆ ಮುಸ್ಸಂಜೆ ಮಾತು ಚಿತ್ರದ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಮೇಡಮ್ ಅಂತ. ಪ್ರೀತಿ ಗೆಲ್ಲುತ್ತಲ್ಲ, ಹಾಗಾಗಿ ನಿಮಗೆ ಇಷ್ಟ ಅಲ್ವಾ? ಹ್ಯಾಪಿ ಎಂಡಿಂಗ್ ಅಂದರೆ ಎಲ್ರಿಗೂ ಖುಷಿ ಕೊಡುತ್ತೆ. ಹಾಗೆ ಶುಭ ಸಂಜೆ ಮೇಡಮ್. ನನಗೆ ಹಳೆಯ ನಾಗರಹಾವು ಮೂವಿ ಕ್ಲೈಮ್ಯಾಕ್ಸ್ ಇವತ್ತಿಗೂ ಹಚ್ಚ ಹಸಿರಾಗಿ ಉಳಿದಿದೆ ನಮ್ಮ ಮನದಲ್ಲಿ. ಹಾಗೆ ಪುಟ್ಟಣ ಕಣಗಾಲ್ರವರ ಚಿತ್ರಗಳಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಕ್ಲೈಮ್ಯಾಕ್ಸ್ ನಮ್ಮ ಮನದಲ್ಲಿ ಉಳಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ವೈ ಕೆ ರವಿಕುಮಾರ್ ತರೀಕೆರೆಯಿಂದ. ಹಾಗೆ ಗುಡ್ ಈವ್ನಿಂಗ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಗೋಕಾಕ್ನಿಂದ ಗುರುಶಾಂತ್ರವರು. ಇವರು ಒಂದು ಚಿತ್ರದ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಅಂತ ಹೇಳಿದ್ದಾರೆ. ಯಾವ ಸಿನಿಮಾ ಅಂತ ನೀವು ಸರಿಯಾಗಿ ಟೈಪ್ ಮಾಡಿಲ್ಲ, ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದೀರಾ, ಓಕೆ. ಹಾಗೆ ಬಂಧನ ಚಿತ್ರದ ಅಂತ್ಯ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಹರೀಶ್ ಪಾತ್ರಧಾರಿ ವಿಷ್ಣುವರ್ಧನ್ರವರು. ಹಾಗೆ ನಂದಿನಿ ಪಾತ್ರಧಾರಿ ಸುಹಾಸಿನಿರವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಕ್ಲೈಮ್ಯಾಕ್ಸ್ ನಮಗೆ ತುಂಬ ಇಷ್ಟ ಆಯಿತು, ತುಂಬ ಪರಿಣಾಮಕಾರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಮೀನಾಕ್ಷಿ 8ನೇ ಮೈಲಿಯಿಂದ. ಹಾಗೆ ಎರಡು ಕನಸು ಚಿತ್ರದ ಕ್ಲೈಮ್ಯಾಕ್ಸ್ ಅದ್ಭುತವಾಗಿದೆ, ಇದನ್ನು ಎರಡು ಕನಸು ಅಂತಲೂ ಅರ್ಥ ಮಾಡ್ಕೋಬಹುದು, ಹಾಗೆ ಎರಡೂ ಕನಸು ಅಂತ ಕೂಡ ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ ಮಹಾಲಿಂಗಪ್ಪ ಜಾಲವಾದಿ ಜಮಖಂಡಿಯಿಂದ. ಹಾಗೆ ನಮಸ್ಕಾರ, ನಾನು ಸುಧೀಂದ್ರ ಮಲ್ಲೇಶ್ವರದಿಂದ ಅಂತ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ ಇವರು. ನನಗೆ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಇಷ್ಟ ಆಗುತ್ತೆ, ಅದರಲ್ಲಿ ಒಂದು ಅಪರೂಪದ ಸಿನಿಮಾ ಅಂದರೆ

ಅದು ಪರಶುರಮ. ಪರಶುರಮ ಚಿತ್ರದ ಕ್ಲೈಮ್ಯಾಕ್ಸ್ ನನಗೆ ಇಷ್ಟ ಆಯಿತು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಶುಭ ಸಂಜೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಎನ್ ಆರ್ ಪುರದಿಂದ ಬಲರಾಮ ಶಿವಣ್ಣ ಇವರು. ನಮಗೆ ಅಂಬರೀಷ್ ನಟನೆಯ ಚಕ್ರವ್ಯೂಹ ಚಿತ್ರದ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶ್ರೀ ಓಳೆ ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ್ ಹರಿಹರದಿಂದ ನಾಗರಹಾವು ಚಿತ್ರದ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸುರೇಶ್ ಬೈಯಪ್ಪನಹಳ್ಳಿ ಚಿಕ್ಕಬಳ್ಳಾಪುರದಿಂದ ದಿಯಾ ಮೂವಿ ಕ್ಲೈಮ್ಯಾಕ್ಸ್ ನಮಗೆ ತುಂಬ ಇಷ್ಟ ಅಂತ ಇದ್ದಾರೆ. ಓಕೆ, ವಿಭಿನ್ನವಾದ ಸಿನಿಮಾಗಳ ಹೆಸರನ್ನು ಕೇಳ್ತಾ ಇದ್ದೀವಿ. ದಿಯಾ ಚಿತ್ರದಲ್ಲಿ ಸ್ವಲ್ಪ ಕಾಡುವಂತಹ ಎಂಡಿಂಗ್ ಇತ್ತು, ಹಾಗಾಗಿ ಅದು ಕೆಲವರಿಗೆ ಇಷ್ಟ ಆಗಿದೆ, ಇನ್ನು ಕೆಲವರಿಗೆ ಬೇಸರ ತರಿಸಿದೆ ಅಂತ ಹೇಳ್ಬೋದು. ಹಾಗೆ ವಿಜಯನಗರ ಜಿಲ್ಲೆ ಹರಪ್ಪನಹಳ್ಳಿ ಬಳಗನೂರು ಗ್ರಾಮದಿಂದ ಬಸವರಾಜ್ರವರು ಸಂದೇಶ ಕಳಿಸಿದ್ದಾರೆ. ನಮಗೆ ಭೂಮಿ ತಾಯಿಯ ಚುಚ್ಚಲ ಮಗ ಚಿತ್ರದ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು, ಆ ಚಿತ್ರದಲ್ಲಿ ರೈತರ ಬಗ್ಗೆ ತುಂಬ ಚೆನ್ನಾಗಿ ಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ದೃಶ್ಯಗಳನ್ನ ಕೂಡ ಇವರು ವಿವರಿಸಿದ್ದಾರೆ. ಬಹಳ ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲ ಸಂದೇಶಗಳನ್ನ ನೋಡ್ತೀನಿ ನಮ್ಮ ಬಸವ ಚಿತ್ರದ ಈ ಹಾಡಿನ ನಂತರ.

ರಾಜ್ಕುಮಾರ್ ಅಭಿನಯದ ಮಿಲನ ಚಿತ್ರದ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಲಗ್ಗೆರೆಯಿಂದ. ಹಾಗೆ ಸಿರಿವಂತ ಸಿನಿಮಾದಲ್ಲಿ ಬೇಸರದಿಂದ ಇದ್ದಂಥ ನಾಯಕ ಖುಷಿಯಾಗಿ ಹೋಗುವಂಥ ದೃಶ್ಯ ಇಷ್ಟ. ಅಳುವೇ ನರಕ ನಗುವೇ ಸ್ವರ್ಗ ಅಂತ ಆಮೇಲೆ ತಿಳಿತು, ಹಾಗಿಂದ ನಾನಂತೂ ಸದಾ ನಗ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅನುಷಾರ್ ಅವರು. ಧನ್ಯವಾದ ನಿಮ್ಮ ಸಂದೇಶಕ್ಕೆ, ಹೀಗೆ ನಗ್ತಾ ಇರಿ. ಹಾಗೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ನಮಸ್ತೆ ಮೇಡಮ್. ಶುಭ ಕ್ಲೈಮ್ಯಾಕ್ಸ್ ಇರುವಂತಹ ಕೆಲವು ಪ್ರಸಿದ್ಧ ಕನ್ನಡ ಚಿತ್ರಗಳಲ್ಲಿ ಕಸ್ತೂರಿ ನಿವಾಸ, ಭಾವುಕ ಅಂತ್ಯ, ನಾಗರಹಾವು, ತಿರುವುಗಳಿಂದ ಕೂಡಿದಂಥ ಕ್ಲೈಮ್ಯಾಕ್ಸ್ ಹೌದು, ಬಂಗಾರದ ಮನುಷ್ಯ, ಮನಮುಟ್ಟುವ ಅಂತ್ಯ, ಮುತ್ತಿನಹಾರ, ದೇಶಭಕ್ತಿ ಮತ್ತು ಭಾವನಾತ್ಮಕ ಕ್ಲೈಮ್ಯಾಕ್ಸ್ ಇರುವಂತಹ ಚಿತ್ರಗಳು ಮೇಡಮ್. ಈ ಚಿತ್ರಗಳ ಕ್ಲೈಮ್ಯಾಕ್ಸ್ ನಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಇವರು ತಿಳಿಸಿದ್ದಾರೆ. ಓಕೆ, ನಿಮ್ಮ ಚಿತ್ರಗಳ ಆಯ್ಕೆ ಹಾಗೆ ಕ್ಲೈಮ್ಯಾಕ್ಸ್ ಹೌದು ಸರಿ ಅಂತ ಅನಿಸುತ್ತೆ. ಖುಷಿ ಆಗ್ತಾ ಇದೆ ನಿಮ್ಮ ಚಿತ್ರಗಳ ಆಯ್ಕೆಯನ್ನು ನೋಡಿ. ಹಾಗೆ ನನಗೆ ನಿಷ್ಕರ್ಷ ಚಿತ್ರದ ಅಂತ್ಯ ಇಷ್ಟ ಆಯಿತು, ಬೆಳದಿಂಗಳ ಬಾಲೆ ಅಂತ್ಯ ಈಗಲೂ ನೋಡಿದಾಗ ಬೇಜಾರಾಗುತ್ತೆ ಮೇಡಮ್, ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಮಲ್ಲೇಶ್ವರದಿಂದ. ಹೌದು, ಬೆಳದಿಂಗಳ ಬಾಲೆ ಕಾಡುವಂತಹ ಅಂತ್ಯ ಇದ್ದಂಥ ಚಿತ್ರ. ಇಷ್ಟ ಆಯಿತು ನಿಮ್ಮ ಚಿತ್ರದ ಆಯ್ಕೆ. ಹಾಗೆ ನನಗೆ ಅತ್ಯಂತ ಇಷ್ಟವಾದ ಕ್ಲೈಮ್ಯಾಕ್ಸ್ ದೃಶ್ಯವೆಂದರೆ ಮೆಕನಾಸ್ ಗೋಲ್ಡ್ ಈ ಚಿತ್ರದ್ದು. ಇದರಲ್ಲಿ ಉಮರ್ ಶರೀಫ್ ಎಲ್ಲರನ್ನ ಓಕೆ ಸಂಚು ರೂಪಿಸುತ್ತಾನೆ ಅಂತ ಹೇಳ್ತಾ ಇದ್ದೀರಾ, ಕಥೆಯನ್ನು ವಿವರಿಸಿದ್ದೀರಾ ನೀವು. ಯಾರಿದು? ಎ ಹರಿಹರನ್, ವಿಜ್ಞಾನ ನಗರದಿಂದ. ಹಾಗೆ ಆಯ್ ಮೇಡಮ್, ನನಗೆ ಬಂಗಾರದ ಮನುಷ್ಯ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಜಯಾ ನಾಯಕ್ ಹೊಳಲ್ಕೆರೆಯಿಂದ. ಹಾಗೆ ಮೇಡಮ್, ನಮಗೆ ಬೆಲ್ ಬಾಟಮ್ ಚಿತ್ರದ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು ಅಂತ ಆರ್ ಉದಯ ಕುಮಾರ್ ರಾಂಪುರ ಅರಸೀಕೆರೆ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಹೌದು, ಬೆಲ್ ಬಾಟಮ್ ಚಿತ್ರದ ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತಲ್ಲ. ಹಾಗೆ ದೇವರಾಜ ಬಿ ಭೂಪುರದಿಂದ, ಲಿಂಗಸಗೂರು ರಾಯಚೂರಿನಿಂದ ಸಂದೇಶ ಕಳಿಸಿದ್ದಾರೆ. ಇಂದು ನಿಮ್ಮ ಕಾರ್ಯಕ್ರಮದಲ್ಲಿ ತುಂಬ ಒಳ್ಳೆ ಹಾಡುಗಳು ಮೂಡಿ ಬರ್ತಾ ಇವೆ, ಹಾಗೆ ಒಳ್ಳೆ ವಿಷಯ ನಮಗೆ ಅಪ್ಪು ಸರ್ ನಟಿಸಿರುವ ಅರಸು ಮೂವಿ ಚಿತ್ರದ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು ಅಂತಿದ್ದಾರೆ. ಹೌದು, ಒಂದೊಳ್ಳೆ ಕ್ಲೈಮ್ಯಾಕ್ಸ್ ಅಲ್ವಾ, ಯಾರು ಕೂಡ ಗೆಸ್ ಮಾಡೋಕ್ಕಾಗದೇ ಇರುವಂಥ ಕ್ಲೈಮ್ಯಾಕ್ಸ್ ಇತ್ತು, ನನಗೂ ಇಷ್ಟ ಆಯಿತು. ಹಾಗೆ ಸಾಕ್ಷಾತ್ಕಾರ ಚಿತ್ರದ ಅಂತ್ಯ ಅತ್ಯುತ್ತಮವಾಗಿದೆ, ಹಾಗೆ ಕತೆ ಮತ್ತು ಅಭಿನಯ ಸಹ ಅಮೋಘವಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಚಂದ್ರಶೇಖರ್ ಕುಮಾರ ಪಾರ್ಕ್ನಿಂದ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ ಸ್ನೇಹಿತರೆ, ನೀವು ಕೂಡ ತಿಳಿಸ್ಬೋದು ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮಗೆ ತುಂಬ ಇಷ್ಟ ಆಯಿತು, ಅದು ಹ್ಯಾಪಿ ಎಂಡಿಂಗ ಅಥವಾ ಸ್ಯಾಡ್ ಎಂಡಿಂಗ ಯಾವುದಾದ್ರೂ ಆಗಿರಬಹುದು. ಕೆಲವೊಂದ್ಸಲ ಬೇಸರ ತರಿಸುವಂಥ ಕ್ಲೈಮ್ಯಾಕ್ಸ್ ಇದ್ರೂ, ಆ ರೀತಿಯ ಅಂತ್ಯ ಇದ್ರೂ ನಮಗೆ ಇಷ್ಟ ಆಗಿರುತ್ತೆ. ಹಾಗೆ ಕೆಲವೊಂದ್ಸಲ ಖುಷಿಯಾದ ಎಂಡಿಂಗ್ ನಮಗೆ ಇಷ್ಟ ಆಗುತ್ತೆ. ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮಗೆ ಇವತ್ತಿನವರೆಗೂ ಕಾಡ್ತಾ ಇದೆ ಅಂತ ಕೂಡ ನೀವು ಮೆಸೇಜ್ ಮಾಡಿ ತಿಳಿಸ್ಬೋದು. ಇನ್ನು ಕೆಲವು ಸಿನಿಮಾಗಳಲ್ಲಿ ಹೇಗಿರುತ್ತೆ ಕತೆ ಅಂದರೆ ರಿವರ್ಸ್ ಸ್ಕ್ರೀನ್ ಪ್ಲೇ ಇರುತ್ತೆ, ಅಂದರೆ ಹಿಂದೆ ನಡೆದಿರೋಂಥ ಒಂದು ಕಥೆಯನ್ನು ಅಥವಾ ಘಟನೆಗಳನ್ನ ನಾಯಕ ಅಥವಾ ನಾಯಕಿ ಅಥವಾ ಬೇರೆ ಯಾವುದೋ ಒಂದು ಪಾತ್ರ ಹೇಳ್ತಾ ಸಾಗುತ್ತೆ ಹೀಗಾಯಿತು ಅಂತೆಲ್ಲ. ಆಗ ನಮಗೆ ಆ ಕಥೆನ ಕೇಳ್ತಾ ಕೇಳ್ತಾ ಆ ಕಥೆಯ ಜೊತೆಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಒಂದು ರೀತಿ ಕುತೂಹಲ ಇರುತ್ತೆ. ಹಾಗಾದರೆ ಈಗ ಏನಾಗಿರ್ಬೋದು, ಅಟ್ ಪ್ರೆಸೆಂಟ್ ಏನಿರ್ಬೋದು ಆ ಒಂದು ಸಿಚುವೇಶನ್, ಆ ಒಂದು ಪಾತ್ರ ಏನಾಗಿರ್ಬೋದು, ಆ ಕತೆ ಏನಾಗಿರ್ಬೋದು ಅಂತ ಕಾಯ್ತಾ ಇರ್ತೀವಿ. ಈಗ ಆ ಕ್ಯಾರೆಕ್ಟರ್ಗಳು ಏನಾದರೂ ಎಲ್ಲಿದ್ದಾರೋ ಅಂತ ನಾವು ಕೂಡ ನೋಡಬೇಕು, ಏನಾಗಿರ್ಬೋದು ಎಂಡಿಂಗ್ ಅಂತ ಅಂದ್ಕೊಳ್ತಿರ್ತೀವಿ. ಆಗ ಡೈರೆಕ್ಟರ್ ಆ ಫ್ಲ್ಯಾಶ್ ಬ್ಯಾಕ್ನ ಕತೆಗೆ ವಾಸ್ತವಕ್ಕೆ ಬಂದು ಅದಕ್ಕೊಂದು ಅಂತ್ಯವನ್ನು ಕೊಡ್ತಾರೆ. ಸೊ ಕ್ಲೈಮ್ಯಾಕ್ಸ್ ಎಷ್ಟೋ ಸಿನಿಮಾಗಳಲ್ಲಿ ಕ್ಯೂರಿಯಾಸಿಟಿ ತುಂಬಾ ಹೆಚ್ಚಾಗೋ ರೀತಿಯಲ್ಲಿ ಮಾಡಿಬಿಡುತ್ತೆ. ಅಂದರೆ ಈಗ ಹಳೆ ಕತೆ ಹೇಳ್ತಾ ಇದ್ರೆ ಸರಿ, ಈಗ ಏನಾಗಿರ್ಬೋದು, ವಾಸ್ತವಕ್ಕೆ ಬಂದರೆ ಆ ಒಂದು ಪಾತ್ರ ಹೇಗಿರ್ಬೋದು, ಏನಾಗಿದೆ ಕತೆ ಅಂತೆಲ್ಲ ನಾವು ಯೋಚನೆ ಮಾಡೋ ಹಾಗೆ ಮಾಡಿಬಿಟ್ಟಿರುತ್ತೆ. ಕೆಲವೊಂದ್ಸಲ ನಾವು ಗೆಸ್ ಮಾಡೋದಕ್ಕೆ ಆಗದೆ ಇರೋಂಥ ಎಂಡಿಂಗನ್ನು ಡೈರೆಕ್ಟರ್ ಕೊಟ್ಬಿಟ್ಟಿರ್ತಾರೆ. ಹಾಗೆ ಒಂದಷ್ಟು ಸಿನಿಮಾಗಳ ಕ್ಲೈಮ್ಯಾಕ್ಸ್ ಹೇಗೆ ಅಂದರೆ ನಮಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡೋದಿಲ್ಲ, ಏನೋ ಒಂಥರ ಬೇಸರ ಅನಿಸುತ್ತೆ, ಹೀಗಾಗಿದ್ರೆ ಚೆನ್ನಾಗಿತ್ತು, ಇಲ್ಲ ಎಲ್ಲ ಗೊತ್ತಾಗ್ಬಿಡ್ಬೇಕಿತ್ತು, ಅವರಿಬ್ರು ಒಂದಾಗಬೇಕಾಗಿತ್ತು, ಈ ಥರ ಎಲ್ಲ ಅನ್ಸೋದಕ್ಕೆ ಶುರುವಾಗ್ಬಿಡುತ್ತೆ. ಕೆಲವೊಂದು ಸಿನಿಮಾಗಳ ಕ್ಲೈಮ್ಯಾಕ್ಸ್ ಇಷ್ಟೇ ವರ್ಷ ಆದರೂ ನಮ್ಮನ್ನು ಕಾಡ್ತಾ ಇರುತ್ತೆ ಈ ರೀತಿಯ ಕಾರಣಗಳಿಗೆ, ಹೀಗಾಗಬೇಕಾಗಿತ್ತು ಅಂತ ಅಂದ್ಕೊಳ್ತೀವಲ್ಲ, ಹಾಗಾಗಿ ಅದು ನಮಗೆ ಕಾಡ್ತಾನೇ ಇರುತ್ತೆ ಸದಾ. ಇನ್ನು ಎಂಡಿಂಗ್ ಬದಲಾಗಿದ್ರೆ ಆ ಸಿನಿಮಾ ಇನ್ನೂ ಚೆನ್ನಾಗಿ ಓಡಿರ್ತಿತ್ತು ಅಂತ ಕೂಡ ಕೆಲವೊಂದು ಸಿನಿಮಾಗಳ ಬಗ್ಗೆ ನಮಗೆ ಫೀಲ್ ಆಗುತ್ತೆ. ಸೊ ನಿಮಗೆ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ಇಷ್ಟ ಅಂತ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈಗ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಒಂದು ಪ್ರೀತಿಯ ಹಾಡು ನಿಮಗಾಗಿ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

ಸಿನಿಮಾಗಳ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತಿನ ನಾನ್ ಸ್ಟಾಪ್ ಸಂಜಯ್ ಕಾರ್ಯಕ್ರಮದಲ್ಲಿ ನನಗೆ ಎರಡು ರೇಖೆಗಳು ಚಲನಚಿತ್ರದ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಉಷಾ ಗೋಪಾಲ್ ಕತ್ರಿಗುಪ್ಪೆಯಿಂದ. ಹಾಗೆ ಮನ ಮುಟ್ಟುವಂತಹ ಸಮಾಜಕ್ಕೆ ಮಾದರಿಯಾದಂತಹ ಅಂತ್ಯವನ್ನ ಕೊಟ್ಟಿದ್ರು ಭೂತಯ್ಯನ ಮಗ ಅಯ್ಯು ಚಿತ್ರದಲ್ಲಿ. ಹಾಗಾಗಿ ನಮಗೆ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಇಷ್ಟ ಅಂತ ಹೇಳ್ತಾ ಇದ್ದಾರೆ ನವೀನ್ ಕಲ್ಲೂರು. ಹಾಗೆಯೇ ಬಂಗಾರದ ಮನುಷ್ಯ ಸಿನಿಮಾದ ಕ್ಲೈಮ್ಯಾಕ್ಸ್ ತುಂಬಾ ಕನೆಕ್ಟ್ ಆಯಿತು. ದುಃಖದ ಅಂತ್ಯವಾದರೂ ಜೀವನಕ್ಕೆ ದೊಡ್ಡ ಪಾಠವನ್ನ ಕಲಿಸುತ್ತದೆ, ಅರಮನೆಯಾದರೂ ಗೌರವ ಇಲ್ಲದ ಜಾಗದಲ್ಲಿ ಇರಬಾರದು ಅಂತ ಸಂದೇಶವನ್ನು ಕಳಿಸಿದ್ದಾರೆ ಧನ್ಯಾಕುಮಾರ್ ವೈಟ್ಫೀಲ್ಡ್ನಿಂದ. ಹೌದಲ್ವಾ, ಬಹಳ ಇಷ್ಟ ಆಗುವಂಥ ಅಂತ್ಯನೇ. ಹೌದು, ದುಃಖದ ಅಂತ್ಯ ಕೂಡ ಕೆಲವೊಂದ್ಸಲ ಇಷ್ಟ ಆಗುತ್ತೆ ಅಂತ ಹೇಳಿದ್ದು ಇದೇ ಕಾರಣಕ್ಕೆ. ಜೀವನಕ್ಕೆ ಒಂದು ದೊಡ್ಡ ಪಾಠವನ್ನು ಆ ಒಂದು ಅಂತ್ಯ ತಿಳಿಸಿತ್ತು. ಹಾಗೆ ಯಾರಿದು ಯಾರೇ ನೀನು ಚಲುವೆ ಚಿತ್ರದ ಕ್ಲೈಮ್ಯಾಕ್ಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ. ಹೌದು, ಬಹಳ ಇಷ್ಟವಾದಂಥ ಕ್ಲೈಮ್ಯಾಕ್ಸ್ ಅದು. ಹಾಗೆ ಅವನೇ ನನ್ನ ಗಂಡ ಸಿನಿಮಾದ ಕ್ಲೈಮ್ಯಾಕ್ಸ್ ಇಷ್ಟ ನಮಗೆ ಅಂತ ಹೇಳ್ತಾ ಇದ್ದಾರೆ ಭರತ್ ಕೆ ಕೋಗಲಿ ವಿಜಯನಗರ ಡಿಸ್ಟ್ರಿಕ್ಟ್ನಿಂದ. ಹಾಗೆಯೇ ಮೇಡಮ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಬಳ್ಳಾರಿಯಿಂದ. ಭಾಗ್ಯವಂತರು ಸಿನಿಮಾದ ಕ್ಲೈಮ್ಯಾಕ್ಸ್ ನಮಗೆ ತುಂಬ ಇಷ್ಟ ಆಯಿತು ಅಂತ ಇವ್ರು ಹೇಳ್ತಾ ಇದ್ದಾರೆ. ಹಾಗೇ ಮತ್ತಷ್ಟು ಸಂದೇಶಗಳು. ಯಾರಿದು ಅಮೆರಿಕಾ ಅಮೆರಿಕಾ ಸಿನಿಮಾದ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಎ ಹರಿಹರನ್ ವಿಜ್ಞಾನ ನಗರದಿಂದ. ಹಾಗೆ ಉಪ್ಪಿ ಟೂ ಚಿತ್ರದ ಕ್ಲೈಮ್ಯಾಕ್ಸ್ ನನಗೆ ತುಂಬ ಇಷ್ಟ ಆಯಿತು ಮೇಡಮ್, ಯಾಕಂದರೆ ಖುಷಿ ಇದ್ರೆ ಲಕ್ಷ್ಮಿ, ಲಕ್ಷ್ಮಿ ಇದ್ರೆ ಖುಷಿ, ಅವರವರ ಆಲೋಚನೆಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ ಮುದೋಳದಿಂದ ಜಿ ಎಸ್ ಶಂಕರಾರವರು. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ ಸ್ನೇಹಿತರೆ. ಇನ್ನು ಈಗ ಕೃಷ್ಣಲೀಲಾ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮನೆ

0: ಪ್ರಮೋದ್ ಶರಾವತಿ ನಗರ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ನಿನಗಾಗಿ ಮೂವಿ ಕ್ಲೈಮ್ಯಾಕ್ಸ್ ನಮಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ರೆ ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಕ್ಲೈಮ್ಯಾಕ್ಸ್ ನ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಫಸ್ಟ್ ಇಂಪ್ರೆಷನ್ ಅಟ್ರಾಕ್ಟ್ಸ್ ಬಟ್ ಲಾಸ್ಟ್ ಇಂಪ್ರೆಷನ್ ಲಾಸ್ಟ್ಸ್ ಅಂತ ಅಂತಾರಲ್ಲ, ಆ ಮಾತು ಸಿನಿಮಾಗಳಿಗೂ ಸಹ ಅನ್ವಯಿಸುತ್ತೆ. ಯಾಕಂದ್ರೆ ಸಿನಿಮಾದ ಆರಂಭ ನಮ್ಮನ್ನು ಆಕರ್ಷಿಸಬಹುದು, ಆದರೆ ಸಿನಿಮಾದ ಅಂತ್ಯ ಇದೆಯಲ್ಲ, ಅದು ನಮಗೆ ಬಹಳ ಪರಿಣಾಮವನ್ನು ಬೀರುತ್ತೆ ನಮ್ಮ ಮನಸ್ಸಿನ ಮೇಲೆ, ಮನಸ್ಸಲ್ಲಿ ಹಾಗೇ ಉಳಿದೋಗ್ಬಿಡುತ್ತೆ. ಯಾಕೆ ಅಂದರೆ ಈ ಸಿನಿಮಾಗಳ ಕ್ಲೈಮ್ಯಾಕ್ಸ್ ಒಳ್ಳೆಯ ರೀತಿ ಎಂಡ್ ಆಯಿತು ಅಂದರೆ ಅದು ಸಿನಿಮಾವನ್ನು ಹಿಟ್ ಮಾಡ್ಬೋದು. ಹಿಟ್ ಆಗುವಂಥ ಸಿನಿಮಾಗಳು ಆ ರೀತಿಯ ಕ್ಲೈಮ್ಯಾಕ್ಸ್ನಲ್ಲಿ ಎಂಡ್ ಆಗಿರುತ್ತೆ, ಹಾಗೆ ಕ್ಲಾಸಿಕ್ ಆಗಿಸ್ಬೋದು, ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸೋ ಹಾಗೆ ಮಾಡ್ಬೋದು. ಸೊ ಸಿನಿಮಾದ ಕೊನೆಯ 10 ನಿಮಿಷಗಳಿದೆಯಲ್ಲ, ಅದು ಕೆಲವೊಮ್ಮೆ ಸಿನಿಮಾಗಿಂತ ಪವರ್ಫುಲ್ ಅಂತ ಅನಿಸ್ಬಿಡತ್ತೆ. ಅದೇ ಅಲ್ವಾ ಕ್ಲೈಮ್ಯಾಕ್ಸ್ನ ಮ್ಯಾಜಿಕ್. ಇನ್ನು ಇದಾಗಿತ್ತು ಇವತ್ತಿನ ನಾನ್ ಸ್ಟಾಪ್ ಸಂಜೆ. ಮತ್ತಷ್ಟು ಸಂದೇಶಗಳು ಬರ್ತಾನೆ ಇದೆ, ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಸ್ನೇಹಿತರೆ, ಯಾರಿದು ನಮಗೆ ಶಿವರಾಮ್ ಕಾರಂತರ ಕತೆ ಆಧಾರಿತ ಚಿತ್ರ ಚಿಗುರಿದ ಕನಸು ಚಿತ್ರದ ಅಂತ್ಯ ಅತ್ಯುತ್ತಮ ಅಂತ ಅನಿಸುತ್ತೆ. ಮಾನವನ ಎಲ್ಲ ಆಂತರಿಕ ಸ್ವಭಾವವನ್ನು ಸೆರೆ ಹಿಡಿದಂಥ ಚಿತ್ರ ಅದು ಅಂತ ಚಂದ್ರಶೇಖರ್ ಕುಮಾರ ಪಾರ್ಕ್ನಿಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಧನ್ಯವಾದ. ಹಾಗೆ ಶ್ರುದತ್ ಮುಳೆ ನ್ಯಾಮತಿಯಿಂದ ಬಂಧನ ಸಿನಿಮಾದ ಕ್ಲೈಮ್ಯಾಕ್ಸ್ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇನ್ನು ಇದಾಗಿತ್ತು ಇವತ್ತಿನ ನಾನ್ ಸ್ಟಾಪ್ ಸಂಜೆ. ಇವತ್ತು ನಾವು ಮಾತಾಡಿದಂಥ ವಿಷಯ ಸಿನಿಮಾದ ಕ್ಲೈಮ್ಯಾಕ್ಸ್. ಈ ವಿಷಯ ಹಾಗೂ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಕಾರ್ಯಕ್ರಮದಲ್ಲಿ ಬಹಳ ಆಕ್ಟಿವಾಗಿ ನಿಮ್ಮೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರಿ. ನಿಮಗೆ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ಇಷ್ಟ ಆಗುತ್ತೆ, ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮ್ಮನ್ನು ಕಾಡುತ್ತೆ ಅಂತ ತಿಳಿಸಿದ್ರಿ. ಸೊ ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮ ಕೇಳಿದಂಥ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ

0: ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 6:44 ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 6:05 ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashvani. The news read by Abhishek Mukhopadhyay. Prime Minister Narendra Modi today laid the foundation stone and inaugurated multiple development projects in Jalandhar, Punjab, worth over 5,470 crore rupees. The projects worth over 5,470 crore rupees aimed at strengthening connectivity

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 6:10. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಗೋಕಾಕ್ ಅವರ ಹೆಸರನ್ನ ನಾವೆಲ್ಲ ಕೇಳಿದ್ದೇವೆ. ಗೋಕಾಕ್ ವರದಿ ಜಾರಿಗೆ ತನ್ನಿ ಅನ್ನುವಂತಹ ಮಾತುಗಳನ್ನು

0: ನಾವು ಪ್ರತಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ, ವಿ ಕ್ರೂ ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್. ವಿನಾಯಕ ಅನ್ನುವ ಕಾವ್ಯ ನಾಮದಿಂದ ಕೃತಿ ರಚನೆ ಮಾಡಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಗಳಿಸಿದವರು. ಭಾರತ ಸಿಂಧು ರಶ್ಮಿ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪಡೆದವರು. ಇಜ್ಜೋಡು ಸಮರಸವೇ ಜೀವನ ಅವರ ಪ್ರಸಿದ್ಧ ಕೃತಿ. ವಿಕ್ರು ಗೋಕಾಕ್ ಭಾಷಾ ಆಯೋಗದ ಅಧ್ಯಕ್ಷರಾಗಿ ಸಲ್ಲಿಸಿದ ವರದಿಯೇ ಗೋಕಾಕ್ ವರದಿ. ಇದು ಸಂಚಲನ ಉಂಟು ಮಾಡಿತ್ತು. ಪ್ರೊಫೆಸರ್ ವಿಕ್ರು ಗೋಕಾಕ್ ಅವರು ಕಾವ್ಯ ಬರೆಯಲು ಆರಂಭ ಮಾಡಿದ್ದು ಹೇಗೆ?
1: ಈ ವಿಷಯ ಏನೇನು, ಯಾವ್ಯಾವ ಕಾಲ ಪ್ರಭಾವಕ್ಕೆ ಸಿಕ್ಕು ಸಾಹಿತಿ ಬರಿತಾನೋ, ಬರೀ ಕಾಲ ಪ್ರಭಾವ ಒಂದೇ ಅವನ ಮೇಲೆ ಇರೋ ಪ್ರಭಾವ ಅಲ್ಲ, ನಿಃಕಾಲದ ಪ್ರಭಾವನೂ ಅವನ ಮೇಲೆ ಇರ್ತದೆ. ಆ ನಿಃಕಾಲದ ಪ್ರಭಾವ ಎಷ್ಟರ ಮಟ್ಟಿಗೆ ಇರ್ತದೋ ಅಷ್ಟರ ಮಟ್ಟಿಗೆ ಕಾಲದ ಪ್ರಭಾವನೂ ಇರ್ತದೆ. ಇದರಲ್ಲಿ ಯಾವ್ದು ಹೆಚ್ಚು ಮಾಡಿಕೊಳ್ಬೇಕು, ಯಾವ್ದು ಕಡಿಮೆ ಮಾಡಿಕೊಳ್ಬೇಕು, ಎರಡನ್ನು ಹೇಗೋ ಸರಿಪಡಿಸಬೇಕಾಗಿ, ಕನಿಷ್ಠ ಹೊಂದಿಸೋದು ಹೇಗೆ ಎಂಬ ಮಾತನ್ನು ಆ ಮೇಲಿನ ಮೇಲೆ ಮೇಲಿನ ಮೇಲೆ ವಿಚಾರ ಮಾಡಿ ಅದರ ತೂಕ ಕಟ್ಟಬೇಕಾಗ್ತಾ ಇರ್ತದೆ. ಸರಿಯಾದ ಅದರ ತೂಗಿ ನೋಡೋದು, ಇದರ ಮೇಲೇ ಆ ಸಾಹಿತಿಯ ಒಂದು ಸೂಕ್ಷ್ಮತೆ ಕುಮಲತೆ ಅವಲಂಬಿಸಿರ್ತದೆ ಅಂತ ಹೇಳಬಹುದು. ಯಾರೋ ಒಬ್ಬರು ಬ್ಲಂಟಾಗಿ ಮಾತಾಡಿ ಏನೋ ಒಂದು ಮಾತಾಡಿದರೆ ಆ ಗದ್ಯ ಸಾಹಿತ್ಯಕ್ಕೂ ಒಂದು ಅರ್ಥ ಇರ್ತದೆ, ಅದರ ಬ್ಲಂಟ್ ಅರ್ಥ ಇರ್ತದೆ. ಇವರು ವಿಚಾರ ಮಾಡಿ ಒಂದು ಆಲೋಚನೆಯ ಸುಳಿಯಲ್ಲಿ ಸಿಕ್ಕಾಗ ಏನಾದರೂ ಮಾತಾಡಿದರೆ ಅದಕ್ಕೊಂದು ವಿಶೇಷ ತರಹದ ವ್ಯಂಗ್ಯ ಮೊನೆ ಬರ್ತಾ ಇರ್ತದೆ. ಇವನ್ನೆಲ್ಲ ನಾವು ಯೋಚನೆ ಮಾಡಿಕೊಂಡ್ರೆ, ನಾನು ಒಂದೇ ಒಂದು ವಿಚಾರ ಇಲ್ಲಿ ಹೇಳಬೇಕಂತ ಇದ್ದೀನಿ. ಅದ್ಯಾವುದು ಅಂದರೆ, ನನಗೆ ಬಂದ ಅನೇಕ ವಿಚಾರಗಳಲ್ಲಿ ನಾನು ಕಾವ್ಯ ಬರೀಲಿಕ್ಕೆ ಪ್ರಾರಂಭ ಹೇಗೆ ಮಾಡಿದೆ, ಯಾವ ದಾರಿ ಹಿಡಿದೆ, ಯಾವ ದಾರಿ ನನ್ನ ಎದುರಿಗೆ ಬಂದು, ಅದರಲ್ಲಿ ನಾನು ಆರಿಸಿಕೊಂಡ್ರೆ ಯಾವ್ದು ಆರಿಸಿಕೊಂಡೆ, ಯಾಕೆ ಆರಿಸಿಕೊಂಡೆ, ಆರಿಸಿದ್ರ ಕಾರಣ ಏನು, ಇವೆಲ್ಲದರ ಬಗ್ಗೆ ನಾನು ವಿಚಾರ ಮಾಡಿದೆ. ಆವಾಗ ನನಗೆ ಮೊದಲೆಲ್ಲಕ್ಕೂ ಹೊಳೆದದ್ದು ಅಂತಂದ್ರೆ, ತೀರ ತಿಳಿಯಾದ ಶೈಲಿಯಲ್ಲಿ, ತೀರ ತಿಳಿಯಾದ ಶೈಲಿ, ಆದರೆ ಒಂದು ಎರಡು ಮೂರು ಪ್ರತಿಮೆಗಳಿಂದ ರಂಜಿತವಾದಂಥ ಶೈಲಿ, ತಿಳಿಗ ನಡೆದ ಶೈಲಿ, ಮತ್ತು ತಿಳಿ ಛಂದಸ್ಸಿನ, ತಿಳಿ ತಾಳಲಯದ ಶೈಲಿ ಅನ್ನುವಂಥ ಒಂದು ಶೈಲಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದುಂಟು. ಆವಾಗಿನ ನಾವು ಟೆಕ್ಸ್ಟ್ ಬುಕ್ಸ್ ಯಾವುದು ನಾವು ಕನ್ನಡ ಸ್ಕೂಲ್ಗಳಲ್ಲಿ ಓದ್ತಾ ಇದ್ವಿ, ಅವು ಅಂಥ ಒಂದು ತಾಳಲಯದ ಶೈಲಿನೇ ಇದ್ವು. ಅವಕ್ಕೆ ತಾಳನೂ ಇರಲಿಲ್ಲ, ಲಯನೂ ಇರಲಿಲ್ಲ. ಅವು ಓದಿಸಿಕೊಂಡ ಹಾಗೆ ಓದ್ತಿದ್ವು, ಓದಿದವ್ರು ಹೇಳಿದ ಮಾತು ನಡ್ಕೋತಿದ್ವು ಆ ಪ್ರಕಾರ. ಆವಾಗಿನ ಇನ್ನೂ ನಮ್ಮ ಸಾಹಿತ್ಯ ಕಾವ್ಯ ಶೈಲಿ ಯಾವುದೋ ಒಂದು ರೂಪಕ್ಕೆ ಬಂದಿರಲಿಲ್ಲ ಅಂತ ಅರ್ಥ. ತಿಳಿಗನ್ನಡ ಅಲ್ಲಿ ಪ್ರತಿಮೆಗಳಿದ್ದ ರಂಜನ, ತಿಳಿಗನ್ನಡ ತಿಳಿ ಹಾಸ್ಯಲಯದ ತಾಳಲಯದ ಕುಣಿತ ಇವು ಬಂದಾಗ, ಅವು ತಿಳಿದ್ರೂ ಆ ಕವಿತೆಗಳಿಗೆ ಒಂದು ಹೊಸತನ ಬರ್ತಾ ಇತ್ತು. ನನಗೆ ನೆನಪದ, ನಾನು ಬರೆದ ಒಂದು ಸ್ವಲ್ಪ ತೀರ ಅರ್ಲಿ ಅನಿಸುವಂಥ ಕವಿತೆಗಳಲ್ಲಿ ಇನ್ನೂ ನಾನು ವಿದ್ಯಾರ್ಥಿ ಇದ್ದೆ ಆವಾಗ ಬರೆದ್ರೊಳಗೆ ಒಂದು ಇನ್ನೂ ನೆನಪು ಉಳಿದಿರೋದು, ಜನರ ನೆನಪಿನಲ್ಲಿ ಉಳಿದಿದೆ ಅದು. ಅದು ಮೊರೆ ಎಂಬ ಅರ್ಥದ ಕವನ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ವಿಕ್ರು ಗೋಕಾಕ್ ಅವರ ಸಂದರ್ಶನದ ನೆನಪು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದ್ರಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

0: ಮಾತಾಡು. 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಇನ್ನೇನು 6:20 ಆಗಲಿದೆ. 6:20 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ.

0: ಉದ್ಘಾಟನೆ ಕೃತಂ. ಚತುರ್ದಶ ಸಹಸ್ರ ಕೋಟಿ ರೂಪ್ಯಕಾಣಾಂ ವಿವಿಧ ವಿಕಾಸ ಪರಿಯೋಜನಾನಾಂ ಶಿಲಾನ್ಯಾಸಂಚಾಪಿ ವಿಹಿತಂ. DGMA ಇತ್ಯನೇನ ನೌಕಾಯಾನ ಸ್ವಾಮಿಭ್ಯಃ ಹೋರ್ಮುಜ್ ಜಲಸಂಧಿ ಇತ್ಯತಃ ಯಾತ್ರಾಂ ಕುರ್ವತಾಂ ಭಾರತೀಯಾನಾಂ ನಾವಿಕಾನಾಂ ನಿಯುಕ್ತಿಂ ಪರಿಹರಂತ್ವಿತಿ ನಿರ್ದೇಶೋ ದತ್ತಃ. ಯುರೋಪೀಯ ಸಂಘಃ ಪಾಕಿಸ್ತಾನಸ್ಯ ಮಾನವಾಧಿಕಾರ ಸ್ಥಿತಿಂ ಪ್ರತಿ ಗಭೀರಾ ಚಿಂತಾಂ ಪ್ರಾಕಟಯತ್. ಪಾಕಿಸ್ತಾನ ದೇಶಂ ವ್ಯಾಪಾರ ಲಾಭಾಯೋ ಅಂತಾರಾಷ್ಟ್ರೀಯ ಪ್ರತಿಬದ್ಧತಾಯಾಃ ಅನುಪಾಲನಂ ಕುರ್ಯಾದಿತಿ ಚ ನಿರ್ದಿಷ್ಟಂ. ಅದ್ಯ ಅರುಣಾಚಲ ಪ್ರದೇಶ ಅಸಮ ಮೇಘಾಲಯ ಒಡಿಶಾ ರಾಜ್ಯಾನಾಂಚ ಕೇಶುಚಿತ್ ಭಾಗೇಸು ಪ್ರಚಂಡ ವೃಷ್ಟಿಃ ಭವಿಷ್ಯತೀತಿ ಋತು ವಿಜ್ಞಾನ ವಿಭಾಗಸ್ಯ ಪೂರ್ವಾನುಮಾನಮಸ್ತಿ. ಅಪಿ ಚ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಭಾರತಸ್ಯ ಕ್ರೀಡಿಕಾ ಪಿವಿ ಸಿಂಧುಃ ಟೋಕಿಯೋ ನಗರೆ ಜಾಪಾನ್ ಓಪನ್ ಕ್ರೀಡಾಯಾಃ ಉಪಾಂತ್ಯ ಚಕ್ರಂ ಪ್ರವಿಷ್ಟವತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಅದ್ಯ ಹರಿಯಾಣ ರಾಜ್ಯಸ್ಯ ಜಿಂದ ಸೋನಿಪತ್ ನಗರಯೋಃ ಮಧ್ಯೆ ಭಾರತಸ್ಯ ಪ್ರಥಮಂ ಹೈಡ್ರೋಜನ್ ಶಕ್ತಿಯುತಂ ರೇಲಯಾನಂ ಜಿಂದ ರೇಲಸ್ಥಾನಕತಃ ಹರಿತಧ್ವಜ ಪ್ರದರ್ಶ್ಯ ಉದ್ಘಾಟಿತಂ. ಯದ್ಧಿ ಸ್ವಚ್ಛಂ ತಥಾ ಸುಸ್ಥಿರಂ ರೇಲಪರಿವಹನಂ ಪ್ರತಿ ಪ್ರಮುಖಂ ಪದಕ್ಷೇಪಂ ಇತಿ ಚ ನಿರ್ದಿಷ್ಟಂ. ಪ್ರಧಾನಮಂತ್ರಿಣ ರಾಷ್ಟ್ರೀಯ ರಾಜಮಾರ್ಗ ಪರಿಯೋಜನೆಯ ಸಹ ಚತುರ್ದಶ ಸಹಸ್ರ ಕೋಟಿ ರೂಪ್ಯಕಾಣಾಂ ವಿಭಿನ್ನಾನಾಂ ವಿಕಾಸ ಪರಿಯೋಜನಾನಾಂ ಶಿಲಾನ್ಯಾಸಂ ಲೋಕಾರ್ಪಣಂಚ ಕೃತಂ. ಪ್ರಧಾನಮಂತ್ರಿ ಸಪ್ತಪಂಚಾಶದಧಿಕೈಕಶತಂ ಕಿಲೋಮೀಟರ್ ಪರಿಮಿತಂ ಸುದೀರ್ಘಂ ದಿಲ್ಲಿ ಅಮೃತ್ಸರ ಕಟ್ರಾ ದ್ರುತಮಾರ್ಗಮಪಿ ರಾಷ್ಟ್ರಾರ್ಪಿತವಾನ್. ಜನಸಮೂಹಂ ಸಂಬೋಧಯನ್ ಪ್ರಧಾನಮಂತ್ರಿ ಶ್ರೀ ಮೋದಿ ಅವದತ್ ಯತ್ ಭಾರತೀಯ ರೇಲ್ ವಿಭಾಗೆ ವಿಗತ ದ್ವಾದಶ ವರ್ಷೇಷು ಮಹತ್ ಪರಿವರ್ತನಂ ಜಾತಮಿತಿ.
1: ಭವಿಷ್ಯ ಮೇ ಜಬ್ ಭೀ

ಈ ಸ್ನೇಹ, ಪ್ರೀತಿ, ಮಮತೆ, ವಾತ್ಸಲ್ಯಗಳ ಜೊತೆಗೆ ಬೇಕಿರೋದು ನಂಬಿಕೆ. ನಂಬಿಕೆಯನ್ನ ಗಾಳಿಗೆ ಹೋಲಿಸ್ತಾರೆ. ನಂಬಿಕೆ ನಮ್ಮ ಜೊತೆಯೇ ಇರುತ್ತೆ, ಆದ್ರೆ ಅದು ಕಾಣೋದಿಲ್ಲ. ನಂಬಿಕೆಯನ್ನ ಗಳಿಸೋಕೆ ವರ್ಷಗಳೇ ಬೇಕು, ಆದ್ರೆ ಕಳೆದುಕೊಳ್ಳೋಕೆ ಒಂದು ನಿಮಿಷ ಸಾಕು ಅಲ್ವಾ?

ಒಂದು ಹಕ್ಕಿ ಧೈರ್ಯವಾಗಿ ಮರದ ರೆಂಬೆ ಮೇಲೆ ಕೂತಿದೆ ಅಂದ್ರೆ ಅದಕ್ಕೆ ನಂಬಿಕೆ ಇರೋದು ಆ ರೆಂಬೆ ಮೇಲಲ್ಲ, ತನ್ನ ರೆಕ್ಕೆಗಳ ಮೇಲೆ. ಬೀಳೋ ಪರಿಸ್ಥಿತಿ ಬಂದರೂ ತಾನು ತನ್ನ ರೆಕ್ಕೆಯಿಂದ ಮೇಲಕ್ಕೆ ಹಾರಬಹುದು ಅನ್ನೋ ಆತ್ಮವಿಶ್ವಾಸದಿಂದ. ಹಾಗಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆಯಲ್ಲಿ, ಏನೇ ಬಂದರೂ ನನ್ನೊಂದಿಗೆ ಮೊದಲು ನಾನಿದ್ದೀನಿ ಅನ್ನೋ ಒಂದು ವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ಅದಕ್ಕೆ ಅಲ್ವಾ ನಮ್ಮ ಹಿರಿಯರು ಹೇಳಿರೋದು, ನಂಬಿಕೆಟ್ಟವರಿಲ್ಲ, ನಂಬದೆ ಬದುಕಿದವರಿಲ್ಲ ಅಂತ.

0: ನಂಬಿಕೆ ಜೀವನಕ್ಕೆ ಎಷ್ಟು ಮುಖ್ಯ ಅನ್ನೋದರ ಹಿಂದೆ ಒಂದು ಕಥೆ ಇದೆ, ಹೇಳ್ತೀನಿ ಕೇಳಿ. ಒಂದು ಊರಿನಲ್ಲಿ ಮಳೆನೇ ಬರ್ತಾ ಇರೋದಿಲ್ಲ. ಜನರೆಲ್ಲ ದೇವರ ಹತ್ತಿರ ಮಳೆಗಾಗಿ ಪ್ರಾರ್ಥನೆ ಮಾಡೋಕ್ಕೆ ಒಂದು ದೊಡ್ಡ ಮೈದಾನದಲ್ಲಿ ಸೇರೋಣ ಅಂತ ತೀರ್ಮಾನ ಮಾಡ್ತಾರೆ. ಎಲ್ಲರೂ ಸಹ ಮೈದಾನಕ್ಕೆ ಒಂದಿನ ಬರ್ತಾರೆ, ಆದರೆ ಅವರಲ್ಲಿ ಒಬ್ಬ ಹುಡುಗ ಮಾತ್ರ ಕೊಡೆ ಹಿಡಿದು ಬರ್ತಾನೆ. ಆತನನ್ನು ನೋಡಿದಂತಹ ಜನರೆಲ್ಲ ನಕ್ಕು, ಏನೋ ಇದು, ಛತ್ರಿ ತಗೊಂಡು ಬಂದಿದ್ಯಲ್ಲ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನಂತೆ, ದೇವರ ಬಳಿ ಪ್ರಾರ್ಥನೆ ಮಾಡಿದ ನಂತರ ಮಳೆ ಬರುತ್ತಲ್ವಾ, ಆಗ ನೆನೀಬಾರ್ದು ಅಂತ ಛತ್ರಿ ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾನಂತೆ. ಇದು ಅಲ್ವಾ ಸ್ನೇಹಿತರೆ ನಂಬಿಕೆ ಅಂದರೆ? ಅವರೆಲ್ಲರಲ್ಲಿ ಮಳೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಇದ್ದದ್ದು ಆ ಹುಡುಗನಿಗೆ ಮಾತ್ರ. ನಾವು ನಿತ್ಯ ಪ್ರಾರ್ಥನೆ ಮಾಡ್ತೀವಿ, ಆ ಪ್ರಾರ್ಥನೆ ಫಲಿಸುತ್ತೆ ಅನ್ನೋ ನಂಬಿಕೆ ಇದೆಯಲ್ಲ, ಅದು ನಿಜವಾಗ್ಲೂ ಮ್ಯಾಜಿಕ್ ಮಾಡಿಬಿಡುತ್ತೆ. ಹಾಗಾಗಿ ನಂಬಿಕೆಯನ್ನು ಯಾವತ್ತೂ ಕಳ್ಕೊಳ್ಬೇಡಿ ಅಂತ ಹೇಳ್ತಾ ಇಂದಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ತೇಜಸ್ವಿನಿ, ಹೀಗೆ ಕೇಳ್ತಾ ಇರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಇದುವರೆಗೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ ಕೇಳಿದ್ರಿ. ಸಮಯ ಇನ್ನೇನು 6:40 ಆಗಲಿದೆ. 6:40ಗೆ ಸರಿಯಾಗಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಒಟ್ಟು 61 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ 2,110 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ವಿ ಸೋಮಣ್ಣ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಭ ಕ್ರೀಡೋತ್ಸವ ಆರಂಭ, 280 ಹೆಚ್ಚು ಕ್ರೀಡಾಪಟುಗಳು ಭಾಗಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವೀಕರಿಸಲಾದ ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣ ಸೇರಿದಂತೆ ಪುನರ್ ಅಭಿವೃದ್ಧಿಗೊಳಿಸಲಾದಂತಹ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17.20 ಕೋಟಿ, ಬಾದಾಮಿ 15.10 ಕೋಟಿ, ಬಂಟ್ವಾಳ 26.18 ಕೋಟಿ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21.14 ಕೋಟಿ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳ ಜೊತೆಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ದೇಶದ ನಿರಂತರ ಅಭಿವೃದ್ಧಿಯಲ್ಲಿ ಸುಗಮ ಮತ್ತು ಸಂಘಟಿತ ರೈಲು ಸಾರಿಗೆ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ರೈಲ್ವೆ ದೇಶದ ಪ್ರಮುಖ ಸಾರಿಗೆ ವಿಧಾನವಾಗಿರುವುದರ ಜೊತೆಗೆ ಆರ್ಥಿಕ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಿದ ಧಾರವಾಡದ ಅಳ್ನಾವರ ರೈಲು ನಿಲ್ದಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಸಮಗ್ರ ಪರಿವರ್ತನೆಯ ಅವಧಿಗೆ ಒಳಗಾಗುತ್ತಿದೆ. ಪ್ರಯಾಣಿಕರಿಗೆ ಉತ್ತಮ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ರೈಲು ನಿಲ್ದಾಣಗಳನ್ನು ತ್ವರಿತಗತಿಯಲ್ಲಿ ಪುನರಾಭಿವೃದ್ಧಿ ಮತ್ತು ಆಧುನೀಕರಣಗೊಳಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಭಾರತ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ರೈಲ್ವೆ ಜಾಲವನ್ನು ಹೊಂದಿದ್ದು ಸಂಪೂರ್ಣ ವಿದ್ಯುದೀಕರಣದತ್ತ ಸಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿದ್ದರೂ ಡೀಸೆಲ್ ರೈಲುಗಳನ್ನು ವಿದ್ಯುತ್ ರೈಲುಗಳಾಗಿ ಪರಿವರ್ತಿಸಿದ್ದರಿಂದ ಇಂಧನ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ.
2: ಶಕ್ತಿಯನ್ನು ಗುರುತಿಸಲಿಕ್ಕೆ ಒಂದು ನೇತೃತ್ವ ಬೇಕಾಗಿತ್ತು. ಆ ನೇತೃತ್ವವನ್ನು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು. 2.6 ಗಿಗಾವಾಟ್ ಇತ್ತು ನಮ್ದು 2014ರಾಗ. 2.6 ಗಿಗಾವಾಟ್ದಿಂದ 162 ಇವತ್ತು ನಮ್ದು ರಿನ್ಯೂವಬಲ್ ಎನರ್ಜಿ ಕೇವಲ ಸೋಲಾರ್ದಿಂದ, ಸರಿಸುಮಾರು 60 ಗಿಗಾವಾಟ್ ವಿಂಡ್ದಿಂದ ಮತ್ತು ಪಂಪ್ ಸ್ಟೋರೇಜ್ದಿಂದ, ಬ್ಯಾಟರಿ ಸ್ಟೋರೇಜ್ದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ವಿದ್ಯುತ್ತನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆಯೂ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಉತ್ಪಾದನೆ ಆಗುವಂಥ ಈ ವಿದ್ಯುತ್ತನ್ನು ನಾವು ಟ್ರೈನ್ಗಳಿಗೆ, ವಾಹನಗಳಿಗೆ ಬಳಸಿದಾಗ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಏನೊಂದು ಒತ್ತಡ ಇತ್ತು, ಅದು ಒತ್ತಡ ಕಮ್ಮಿ ಆಗ್ತದೆ.
1: ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡ ಬಾದಾಮಿ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಇಂದು ಜರುಗಿತು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ 75 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದ್ದು, ರೈಲು ನಿಲ್ದಾಣಗಳ ಆಧುನೀಕರಣ, ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದ 61 ರೈಲು ನಿಲ್ದಾಣಗಳ ಅಭಿವೃದ್ಧಿಗಾಗಿ ಪ್ರಧಾನಿ ಅವರು 2110 ಕೋಟಿ ರೂಪಾಯಿ ಒದಗಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಸಚಿವ ಸೋಮಣ್ಣ ತಿಳಿಸಿದ್ದಾರೆ.
3: ಬಾದಾಮಿಯಲ್ಲಿ 15 ಕೋಟಿ, ಅಳ್ಳಾವರದಲ್ಲಿ 17 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ, ಕೊಪ್ಪಳದಲ್ಲಿ 22 ಕೋಟಿ ಖರ್ಚು ಮಾಡಿದ್ದೇವೆ, ಬಂಟ್ವಾಳದಲ್ಲಿ 18 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಇದೆಲ್ಲಕ್ಕಿಂತ 25,000 ಕೋಟಿ ರೂಪಾಯಿಗಳನ್ನ ಈ ಸಾರಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನ ಕೊಟ್ಟು ಆಧುನೀಕರಣಕ್ಕೆ 2,110 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆದ್ರಿಂದ ಇವತ್ತು ಏನ್ ಅಮೃತ್ ಭಾರತ ನಿಲ್ದಾಣವನ್ನ ಮಾಡ್ತಕ್ಕಂಥದ್ರಲ್ಲಿ ಏನೇನ್ ಫೆಸಿಲಿಟೀಸ್ ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು.
1: ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಹಾಗೂ ಸಂಸದ ಪಿಸಿ ಗದ್ದಿಗೌಡರ ಮಾತನಾಡಿ, ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ರೈಲು ನಿಲ್ದಾಣದ ಅಭಿವೃದ್ಧಿಯಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಪ್ಪಳ ರೈಲು ನಿಲ್ದಾಣವನ್ನು ಮುನಿರಾಬಾದ್ನ ಕಾಡಾ ಅಧ್ಯಕ್ಷ ಹಾಸೇನಸಾಬಾ ದೋಟಿಹಾಡ ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭೀಮವ್ವ ಸಿಳ್ಳೆ ಖ್ಯಾತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿ ಬರುವ

ಕ್ರಮವನ್ನು ವಹಿಸಲು ಮನರಂಜನಾ ಪಾರ್ಕ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವಂತಹ ಯೋಜನೆ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಮತ್ತು ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಭೇಟಿ ನೀಡಿ ಪರಿವೀಕ್ಷಣೆ ನಡೆಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಬಾರಿಯ ದಸರಾ ವಸ್ತು ಪ್ರದರ್ಶನ ಒಟ್ಟು 9 ದಿನಗಳ ಕಾಲ ಅಂದರೆ ಜನವರಿ 8ರವರೆಗೆ ಸಾರ್ವಜನಿಕರಿಗೆ ಮುಕ್ತವಾಗಿ ಇರಲಿದೆ. ಒಟ್ಟು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ 32 ಶಾಶ್ವತ ಮಳಿಗೆಗಳನ್ನು ಹಾಗೂ ಮಳೆ ಬಿಸಿಲಿನಿಂದ ರಕ್ಷಣೆ ನೀಡುವ ಅತ್ಯಾಧುನಿಕ ಮೇಲ್ಛಾವಣಿ ಮತ್ತು ಶಾಶ್ವತ ಆಹಾರ ಮಳಿಗೆಗಳನ್ನು ಆವರಣದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ನಿರ್ಧಾರವನ್ನು ಕೈಬಿಡಬೇಕು ಎಂದು ಹಿರಿಯ ಬಿಜೆಪಿ ಧುರೀಣ ಬಿಎಸ್ ಯಡಿಯೂರಪ್ಪ ಒತ್ತಾಯಿಸಿದ್ದಾರೆ. ಸರ್ಕಾರಿ ಜಮೀನು ಲಭ್ಯವಿದ್ದರೂ ಬಡ ರೈತರನ್ನು ಒಕ್ಕಲೆಬ್ಬಿಸಲಾಗುತ್ತಿದೆ ಎಂದು ಆರೋಪಿಸಿರುವ ಅವರು, ಸರ್ಕಾರ ರೈತರ ಮತ್ತು ಮಹಿಳೆಯರ ಮೇಲೆ ದಾಖಲಿಸಿರುವ ಮೊಕದ್ದಮನೆಗಳನ್ನು ತಕ್ಷಣ ಹಿಂದಕ್ಕೆ ಪಡೆಯಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಮಾದಕ ವಸ್ತು ಮಾರಾಟ ಮತ್ತು ಬಳಕೆ ನಿಯಂತ್ರಣ ಮಾಡುವಲ್ಲಿ ವಿಫಲವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಗದಗದಲ್ಲಿಂದು ಆರೋಪ ಮಾಡಿದ್ದಾರೆ. ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಶಾಲೆ ಕಾಲೇಜುಗಳಿಂದ ಹಿಡಿದು ಜೈಲುಗಳವರೆಗೆ ಮಾದಕ ವಸ್ತು ಮಾರಾಟದ ಜಾಲ ವ್ಯಾಪಿಸಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಮತ್ತು ತಾಲೂಕು ಮಟ್ಟದ ಜನರಿಗೆ ಕಾನೂನು ನೆರವು ಹತ್ತಿರದಲ್ಲೇ ಸಿಗುವಂತಾಗಲು ಹೊಸ ನ್ಯಾಯಾಲಯಗಳ ಸ್ಥಾಪನೆ ಅತ್ಯಗತ್ಯವಾಗಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಮತ್ತು ಕೊಪ್ಪಳ ಜಿಲ್ಲೆಯ ಆಡಳಿತ ನ್ಯಾಯಾಧೀಶ ನ್ಯಾಯಮೂರ್ತಿ ಸಿಎಂ ಪೂಣಚ್ಚ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲಾ ನ್ಯಾಯಾಂಗ ಇಲಾಖೆ ಮತ್ತು ಗಂಗಾವತಿ ವಕೀಲರ ಸಂಘದ ಸಹಯೋಗದಲ್ಲಿಂದು ಕನಕಗಿರಿಯ ಎಪಿಎಂಸಿ ಆವರಣದ ಶ್ರಮಿಕ ಭವನದಲ್ಲಿ ನಡೆದ ಸಂಚಾರಿ ನ್ಯಾಯಾಲಯ, ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಉದ್ಘಾಟನೆಯನ್ನು ವರ್ಚುವಲ್ ಮೂಲಕ ನೆರವೇರಿಸಿ ಅವರು ಮಾತನಾಡಿದರು. ನ್ಯಾಯಾಂಗ ವ್ಯವಸ್ಥೆಯ ವಿಕೇಂದ್ರೀಕರಣ ಅತ್ಯಗತ್ಯವಾಗಿದೆ. ಸ್ಥಳೀಯವಾಗಿ ನ್ಯಾಯಾಲಯಗಳು ಸ್ಥಾಪನೆಯಾಗುವುದರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಸಮಯ ಮತ್ತು ಹಣದ ಉಳಿತಾಯವಾಗುತ್ತದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಮೂರ್ತಿ ಚಂದ್ರಶೇಖರ್ ಸಿ, ಕರ್ನಾಟಕ ಭೂ ಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಮಾಜಿ ಅಧ್ಯಕ್ಷ ಎನ್ಎಸ್ ಪಾಟೀಲ್ ಪಾಲ್ಗೊಂಡಿದ್ದರು. ಧಾರವಾಡದಲ್ಲಿಂದು ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡೋತ್ಸವ ಆರಂಭವಾಯಿತು. 2 ದಿನಗಳ ಈ ಕ್ರೀಡೋತ್ಸವಕ್ಕೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಚಾಲನೆ ನೀಡಿದರು. ರಾಜ್ಯದ ವಿವಿಧ ಭಾಗಗಳಿಂದ ಒಟ್ಟು 15 ತಂಡಗಳು ಪಾಲ್ಗೊಂಡಿದ್ದು 280ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ದಾರೆ. ಸ್ಪರ್ಧೆಯನ್ನು 14 ವರ್ಷದ ಒಳಗಿನ ಮತ್ತು 14 ವರ್ಷ ಮೇಲ್ಪಟ್ಟವರ 2 ವಿಭಾಗಗಳಲ್ಲಿ ಆಯೋಜನೆ ಮಾಡಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ರಾಜ್ಯ ಅಮೆಚೂರ್ ಮಲ್ಲಕಂಬ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಆಷಾಢ ಮಾಸದ ಮೊದಲ ಶುಕ್ರವಾರದ ಧಾರ್ಮಿಕ ಉತ್ಸವವನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿ ಹಾಗೆಯೇ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದೆ. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಹಿನ್ನೆಲೆಯಲ್ಲಿ ಬೆಟ್ಟದ ನಾಡತಾಯಿ ಚಾಮುಂಡೇಶ್ವರಿ ದೇವಾಲಯವನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಇಂದು ಮುಂಜಾನೆಯಿಂದಲೇ ಮೈಸೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳು ಸೇರಿದಂತೆ ನೆರೆ ರಾಜ್ಯಗಳಿಂದಲೂ ಆಗಮಿಸಿರುವ ಸಾವಿರಾರು ಭಕ್ತಾದಿಗಳು ಸುದೀರ್ಘ ಸರತಿ ಸಾಲಿನ ನಿಂತು ದೇವಿಯ ದರ್ಶನವನ್ನು ಪಡೆದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಒಟ್ಟು 61 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ 2,110 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ವಿ ಸೋಮಣ್ಣ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಬ ಕ್ರೀಡೋತ್ಸವ ಆರಂಭ, 280ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ನೀವು ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ 101.3 MHz, ಕೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 6:50.40. ಮುಸಂಜೆ ಹೊತ್ತಲ್ಲಿ ಮಧುರವಾದ ಕನ್ನಡ ಹಾಡುಗಳನ್ನ ಕೇಳ್ತಾ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋ ಸನ್ಸತ್ ಸುರಭಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜೆ ಕುಸುಮ. ಇವತ್ತು ಸನ್ಸೆಟ್ ಸುರಭಿಯಲ್ಲಿ ಏನ್ ವಿಷಯ ಮಾತಾಡ

ಮಾಡಬಹುದು ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ನಮ್ಮ ಆಲೋಚನೆಗಳನ್ನ, ನಮ್ಮ ಭಾವನೆಗಳನ್ನ, ಹಾಗೆ ನಮಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಾವು ಹಂಚಿಕೊಳ್ಳೋದು ಹೇಗೆ ಹೇಳಿ? ಸಂವಹನದ ಮೂಲಕ, ಕಮ್ಯುನಿಕೇಷನ್, ಮಾತಿನ ಮೂಲಕ ಅಲ್ವಾ? ಮಾತು ಬರಹದ ರೂಪದಲ್ಲಿದ್ದರೆ ಅದು ಟೆಕ್ಸ್ಟ್ ಆಗುತ್ತೆ. ಮೊಬೈಲ್ನಲ್ಲಿ ಟೆಕ್ಸ್ಟ್ ಅಥವಾ ಮೆಸೇಜ್. ಒಂದು ಕಾಲದಲ್ಲಿ ಮೆಸೇಜ್ ಅಂದರೆ ಬರೀ ಪದಗಳು, ಬಟ್ ಈಗ ಮೆಸೇಜ್ನಲ್ಲಿ ನಮ್ಮ ಭಾವನೆಗಳನ್ನ ಬಹಳ ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ? ನಿಮ್ಮೆಲ್ಲರ ಸಂದೇಶಗಳನ್ನ ನೀವೇ ಒಂದ್ಸಲ ನೋಡಿದ್ರೆ ಗೊತ್ತಾಗುತ್ತೆ. ಹೇಗೆ? ಎಮೋಜಿಗಳ ಮೂಲಕ, ಇಮೋಜಿ ಅಥವಾ ಎಮೋಜಿ ಅಂತ ಕರಿತೀವಲ್ಲ, ಎಮೋಜಿಗಳ ಮೂಲಕ ನಮ್ಮ ಭಾವನೆಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಇವತ್ತು ಜುಲೈ 17ನೇ ತಾರೀಕು, ವರ್ಲ್ಡ್ ಎಮೋಜಿ ಡೇ. ಹಾಗಾಗಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಎಮೋಜಿಗಳ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ. ಹಾಗೆ ನೀವು ತಿಳಿಸ್ಬೇಕಾಗಿರುವಂಥದ್ದು ಏನು ಅಂತ ಅಂದರೆ, ನೀವು ಎಮೋಜಿಗಳನ್ನ ಬಳಸ್ತೀರಲ್ವಾ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಎಮೋಜಿಗಳನ್ನ ಬಳಸ್ತೀರಾ ಅಂತ. ಸೊ ಎಷ್ಟು ಬಳಸ್ತೀರ ಅನ್ನೋದು ಈಗ ನೀವು ತಿಳಿಸ್ಬೇಕಾಗಿಲ್ಲ. ಆದರೆ ಈ ಎಮೋಜಿಗಳು ಅಂತ ಏನಿದೆ, ಇದು ನಮ್ಮ ಮನಸ್ಸಿನ ಭಾವನೆಗಳನ್ನ ಮೆಸೇಜ್ನ ಮೂಲಕ ಪದಗಳಿಗಿಂತ ಎಫೆಕ್ಟಿವ್ ಆಗಿ ಕನ್ವೇ ಮಾಡುತ್ತೆ ಅಂತ ನಿಮ್ಗೆ ಅನಿಸುತ್ತಾ ಅನ್ನೋದನ್ನು ನಮಗೆ ಸಂದೇಶದ ಮೂಲಕ ತಿಳಿಸಿ. ಮತ್ತೆ ಎಮೋಜಿಗಳ ಮೂಲಕನೇ ತಿಳಿಸಲೂಬಹುದು, ನೋಡೋಣ. ಆದಷ್ಟು ಪದಗಳಲ್ಲೇ ಇರಲಿ ನಿಮ್ಮ ಉತ್ತರ ಏನು ಅಂತ. ಎಮೋಜಿಗಳು ನಮ್ಮ ಮನಸ್ಸಿನ ಭಾವನೆಗಳನ್ನ ಪದಗಳಿಗಿಂತ ಎಫೆಕ್ಟಿವ್ ಆಗಿ ಮತ್ತೊಬ್ಬರಿಗೆ ಕನ್ವೇ ಮಾಡುತ್ತೆ ಅಂತ ನಿಮಗೆ ಅನಿಸುತ್ತಾ ಅನ್ನೋದನ್ನು ತಿಳಿಸಿ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಹಾಗೆ ನಾನು ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಸಾಕ್ತೀನಿ ಎಮೋಜಿಗಳ ಬಗ್ಗೆ. ಇವತ್ತು ವರ್ಲ್ಡ್ ಎಮೋಜಿ ಡೇ, ಹಾಗಾಗಿ ಈ ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋಣ. ಇನ್ನು ನಿಮ್ಮೆಲ್ಲರ ಸಂದೇಶಗಳು ನಮ್ಮನ್ನು ತಲುಪಬೇಕಿರುವಂತಹ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ, 9409100103. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಸೀತಾರಾಮ ಕಲ್ಯಾಣ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾರೆ. ಇದು ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಎಮೋಜಿ ಡೇ. ವರ್ಲ್ಡ್ ಎಮೋಜಿ ಡೇ ಇವತ್ತು ಆಗಿರೋದ್ರಿಂದ ನಾವು ಎಮೋಜಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಇನ್ನು ಈ ವಿಶ್ವ ಎಮೋಜಿ ದಿನವನ್ನು ಇದೇ ದಿನ ಅಂದರೆ ಜುಲೈ 17ನೇ ತಾರೀಕಿಗೆ ಯಾಕೆ ಆಚರಿಸಲಾಗುತ್ತೆ ಅಂತ ನಿಮ್ಗೆ ಗೊತ್ತಾ? ಒಂದು ಪ್ರತಿಷ್ಠಿತ ಬ್ರ್ಯಾಂಡ್ನ ಫೋನ್ಗಳಲ್ಲಿ ಕ್ಯಾಲೆಂಡರ್ ಇಮೋಜಿ ಜುಲೈ 17ನೇ ತಾರೀಕನ್ನೇ ತೋರಿಸ್ತಾ ಇತ್ತಂತೆ. ಹಾಗಾಗಿ ಇದೇ ದಿನವನ್ನು ವಿಶ್ವ ಎಮೋಜಿ ದಿನ, ವರ್ಲ್ಡ್ ಎಮೋಜಿ ಡೇ ಅಂತ ಆಚರಿಸೋದಕ್ಕೆ ಆರಂಭ ಆಯಿತು. ಇನ್ನು ಎಮೋಜಿ ಪದವನ್ನು ನಾವು ಕೇಳಿದಾಗ ನಮಗೆ ಏನನ್ಸುತ್ತೆ ಅಂದರೆ ಇದು ಮೋಸ್ಟ್ಲಿ ಎಮೋಷನ್ ಅನ್ನೋ ಪದದಿಂದ ಬಂದಿರಬಹುದು ಅಂತ. ಬಟ್ ಇದೊಂದು ಜಾಪನೀಸ್ ಪದ. ಎಮೋಜಿಯಲ್ಲಿ ಎ ಅಂದರೆ ಪಿಕ್ಚರ್, ಚಿತ್ರ. ಮೋಜಿ ಅಂದರೆ ಅಕ್ಷರ, ಲೆಟರ್. ಸೊ ಎಮೋಜಿ ಎರಡು ಸೇರಿದ್ರೆ ಚಿತ್ರ ಅಕ್ಷರ, ಪಿಕ್ಚರ್ ಲೆಟರ್ ಆಗುತ್ತೆ. ಇನ್ನು ಎಮೋಜಿಗಳು ಎಲ್ಲಿ ಸೃಷ್ಟಿಯಾಯಿತು ಅಂದರೆ, ಈಗಾಗಲೇ ನಾನು ಹೇಳಿದೆ ಎಮೋಜಿ ಜಾಪನೀಸ್ ವರ್ಡ್ ಅಂತ, ಹಾಗಾಗಿ ನೀವೆಲ್ಲರೂ ಈಸಿಯಾಗಿ ಗೆಸ್ ಮಾಡಿಬಿಡ್ತೀರಾ ಜಪಾನಲ್ಲೇ ಇದು ಸೃಷ್ಟಿಯಾಗಿರುತ್ತೆ ಅಂತ. ಹೌದು, ನಿಮ್ಮ ಗೆಸ್ ಸರಿ ಇದೆ. ಸೊ ಮೊದಲ ಬಾರಿಗೆ ಎಮೋಜಿಗಳು ಡಿಸೈನ್ ಆಗಿದ್ದು ಜಪಾನ್ನಲ್ಲೇ. ಯಾರು ಈ ಎಮೋಜಿಗಳನ್ನ ಡಿಸೈನ್ ಮಾಡಿದ್ರು ಅಂತ ಅಂದರೆ, ಶಿಗೆಟಕ ಕೂರಿಟಾ ಅನ್ನೋರು 176 ಎಮೋಜಿಗಳನ್ನ ಮೊದಲನೇ ಸಲ ಅವರು ಡಿಸೈನ್ ಮಾಡಿದ್ರು. ಅವತ್ತು ಎಮೋಜಿಗಳ ಸಂಖ್ಯೆ ಬರೀ 176, ಬಟ್ ಇವತ್ತು ನಮ್ಮ ಮೊಬೈಲ್ನಲ್ಲಿ 3900ಕ್ಕಿಂತ ಹೆಚ್ಚು ಎಮೋಜಿಗಳಿದ್ದಾವೆ. ಸಂಖ್ಯೆ ಎಷ್ಟು ದೊಡ್ಡದಾಗೋಗಿದೆ ಅಲ್ವಾ? 176ಲ್ಲಿ 3900ಲ್ಲಿ ಪ್ರತಿ ವರ್ಷ ಹೊಸ ಹೊಸ ಎಮೋಜಿಗಳು ಆ್ಯಡ್ ಆಗ್ತಾನೆ ಇರುತ್ತವೆ. ನೀವು ಕೂಡ ನೋಡ್ತಾ ಇದ್ದೀರಾ ಸೊಸೈಟಿಯಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳಾಗಬಹುದು ಅಥವಾ ಹೊಸ ಆಚರಣೆಗಳಾಗ್ಬೋದು, ಹೊಸ ಅಗತ್ಯಗಳಿಗೆ ಅದಕ್ಕೆ ಅನುಗುಣವಾಗಿ ಎಮೋಜಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇರುತ್ತೆ. ನಮ್ಮ ಮೊಬೈಲ್ಗಳಲ್ಲಿ, ಅದರಲ್ಲೂ ಮೆಸೇಜಿಂಗ್ ಆ್ಯಪ್ಗಳಲ್ಲಿ, ವಾಟ್ಸ್ಆ್ಯಪ್ನಲ್ಲಿ ಸಾಕಷ್ಟು ಸಂಖ್ಯೆಯ ಬಿಲ್ಟ್ ಇನ್ ಎಮೋಜಿಗಳಿದ್ದಾವೆ. ನೀವು ಸಹ ಬಳಸ್ತಾ ಇದ್ದೀರಾ, ನಿಮ್ಮೆಲ್ರಿಗೂ ಗೊತ್ತೇ ಇದೆ ಚೆನ್ನಾಗಿ ಎಮೋಜಿಗಳ ಬಗ್ಗೆ. ಸ್ನೇಹಿತರೆ, ನೀವು ಕೂಡ ತಿಳಿಸ್ಬೋದು ಎಮೋಜಿಗಳು ಪದಗಳಿಗಿಂತ ತುಂಬ ಎಫೆಕ್ಟಿವ್ ಆಗಿ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ ನಿಮ್ಗನ್ಸುತ್ತಾ? ಏನನ್ಸುತ್ತೆ ಎಮೋಜಿಗಳ ಬಗ್ಗೆ ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013 9480901013. ಈಗ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ನೀವು ಟ್ಯೂನ್ ಮಾಡಿದ್ರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ನಾವಿದ್ದೀವಿ ಮುಸ್ಸಂಜೆ ಹೊತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿಯಲ್ಲಿ. ಇನ್ನು ಸನ್ಸೆಟ್ ಸುರಭಿಯಲ್ಲಿ ನಾವು ಮಾತಾಡ್ತಾ ಇರುವಂಥ ವಿಷಯ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ, ಎಮೋಜಿಗಳ ಬಗ್ಗೆ. ಯಾಕಂದರೆ ಇವತ್ತು ವಿಶ್ವ ಎಮೋಜಿ ದಿನ, ವರ್ಲ್ಡ್ ಎಮೋಜಿ ಡೇ. ಹಾಗಾಗಿ ಎಮೋಜಿಗಳ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಸಹ ತಿಳಿಸ್ಬಹುದು, ಎಮೋಜಿಗಳು ಮೆಸೇಜ್ಗಳಲ್ಲಿ ನಮ್ಮ ಭಾವನೆಗಳನ್ನ ಮತ್ತೊಬ್ಬರಿಗೆ ಮಾತಿಗಿಂತ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಏನನ್ಸುತ್ತೆ ನಿಮಗೆ ಎಮೋಜಿಗಳ ಬಗ್ಗೆ ಅಂತ ನಮಗೆ ಮೆಸೇಜ್ ಮಾಡಿ. ಈಗ ಬಡವ ರಾಸ್ಕಲ್ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಇವತ್ತು ವರ್ಲ್ಡ್ ಎಮೋಜಿ ಡೇ, ಹಾಗಾಗಿ ಎಮೋಜಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ನಿಮ್ಮ ಸಂದೇಶಗಳು ಬರ್ತಾ ಇವೆ, ಎಲ್ಲರ ಸಂದೇಶಗಳನ್ನ ನೋಡ್ತೀನಿ. ಇನ್ನು ಎಮೋಜಿಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ನಮಗೆ ನೆನಪಾಗೋದು ಮತ್ತೊಂದೇನೆಂದರೆ, ನಮ್ಮ ನಗು ಆಗ್ಬೋದು, ಕೋಪ ಆಗ್ಬೋದು, ಅಳು ಆಗ್ಬೋದು, ಈ ಎಲ್ಲ ರೀತಿಯ ಭಾವನೆಗಳನ್ನ ನಾವು ಪದಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದ್ದಂಥ ಟೈಮ್ನಲ್ಲಿ ಈ ಎಮೋಜಿಗಳು ಇಲ್ಲದೇ ಇದ್ದಾಗ ಪದಗಳಲ್ಲೇ ಹೇಳ್ತಾ ಇದ್ವಿ ಅಷ್ಟೆ. ಆದರೆ ಈ ರೀತಿ ಸ್ಮೈಲಿಗಳು, ಎಮೋಜಿಗಳು ಬಂದ ನಂತರ ಅದನ್ನು ನಾವು ಯಾರಿಗೆ ಕಳಿಸ್ಬೇಕು ಮೆಸೇಜ್ನಲ್ಲಿ ಅವರಿಗೆ ಸೆಂಡ್ ಮಾಡಿದಾಗ ಅವರಿಗೆ ಗೊತ್ತಾಗುತ್ತೆ ನಮ್ಮ ಭಾವನೆ ಏನು, ಆ ಕ್ಷಣಕ್ಕೆ ಇವರು ಯಾವ ರೀತಿ ಇದ್ದಾರೆ, ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ನನ್ನ ಮೆಸೇಜ್ಗೆ ಅನ್ನೋದು ಗೊತ್ತಾಗುತ್ತೆ. ಸೊ ಎಮೋಜಿಗಳು ಒಂದು ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೆಸೇಜಿಂಗ್ ಆ್ಯಪ್ಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಎಮೋಜಿಗಳಿದ್ದಾವೆ. 3900ಕ್ಕಿಂತ ಹೆಚ್ಚು ಸಾವಿರಾರು ಸಂಖ್ಯೆಯಲ್ಲಿ ಈ ಎಮೋಜಿಗಳು ಇದೆ. ಒಂದು ಕಾಲದಲ್ಲಿ ಇದು ಬರೀ 176 ಇತ್ತು. ಹಾಗೆ ನಂತರ ಮುಂದುವರಿತಾ ಅದು ಹೇಗಾಯಿತು ಅಂದರೆ, ಸಂಖ್ಯೆಗಳು ಜಾಸ್ತಿ ಆಗ್ತಾನೇ ಹೋಯಿತು. ಯಾಕೆ ಅಂದರೆ ಎಮೋಜಿಗಳು ಪ್ರತಿ ವರ್ಷ ಆ್ಯಡ್ ಆಗ್ತಾನೇ ಇರುತ್ತೆ. ಇನ್ನು ಇಷ್ಟೊಂದು ಎಮೋಜಿಗಳು

ಇದೆಯಲ್ಲ, ಇದರಲ್ಲಿ ಯಾವುದು ತುಂಬಾ ಜನಪ್ರಿಯವಾಗಿದೆ, ತುಂಬ ಪಾಪ್ಯುಲರ್ ಇರುವಂತಹ ಎಮೋಜಿ ಯಾವುದು ಅಂತ ನಾವು ತಿಳ್ಕೊಳ್ಳೋದಾದರೆ ಅದು ಫೇಸ್ ವಿತ್ ಟಿಯರ್ಸ್ ಆಫ್ ಜಾಯ್, ಅಂದರೆ ಆನಂದದ ಕಣ್ಣೀರನ್ನು ಸುರಿಸ್ತಾ ಇರುವಂಥ ಎಮೋಜಿ ಇದೆಯಲ್ಲ ನಿಮ್ಮ ಮೊಬೈಲ್ನಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಕೀಬೋರ್ಡ್ನಲ್ಲಿ ನೀವು ನಿಮ್ಮ ಎಮೋಜಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ಫೇಸ್ ವಿತ್ ಟಿಯರ್ಸ್ ಆಫ್ ಜಾಯ್, ಆನಂದದ ಕಣ್ಣೀರನ್ನು ಸುರಿಸೋ ರೀತಿ ಕಾಣಿಸೋ ಒಂದು ಎಮೋಜಿ ಇದೆಯಲ್ಲ, ಅದು ಈ ಎಮೋಜಿ ಏನಂದರೆ ವಿಶ್ವದಲ್ಲೇ ಅತಿ ಹೆಚ್ಚು ಬಳಸಲ್ಪಟ್ಟಂಥ ಎಮೋಜಿ ಅಂತೆ. ಸಾಕಷ್ಟು ವರ್ಷಗಳ ಕಾಲ ಇದೇ ಎಮೋಜಿ ಟಾಪ್ ಪ್ಲೇಸ್ನಲ್ಲಿತ್ತಂತೆ. ಈಗ ಹಾರ್ಟ್ ಹಾಗೆ ಸ್ಮೈಲಿ ಎಮೋಜಿಗಳು ಕೂಡ ಅತ್ಯಂತ ಜನಪ್ರಿಯ ಎಮೋಜಿಗಳ ಲಿಸ್ಟ್ನಲ್ಲಿದೆ. ಇನ್ನು ಹೊಸ ಎಮೋಜಿಗಳು ಆ್ಯಡ್ ಆಗ್ತಾನೆ ಇರುತ್ತವೆ ಅಂತ ಹೇಳ್ತಾ ಇದ್ದೆ. ಬಟ್ ಯಾವುದೇ ಒಂದು ಹೊಸ ಎಮೋಜಿಯನ್ನು ಯಾರು ಬೇಕಾದರೂ ಅದಕ್ಕೆ ಸೇರಿಸ್ಬೋದು ಲಿಸ್ಟ್ಗೆ ಅನ್ನೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದಕ್ಕೊಂದು ಪ್ರೋಸೆಸ್ ಇದೆ. ನಾವು ಯಾವುದೇ ಒಂದು ಹೊಸ ಎಮೋಜಿಯನ್ನು ನಮ್ಮ ಫೋನಲ್ಲಿ ನಾವು ನೋಡ್ತಾ ಇದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಯೂನಿಕೋಡ್ ಕನ್ಸೋರ್ಟಿಯಂ ಅನ್ನೋ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಪರ್ಮಿಷನನ್ನು ಕೊಡಬೇಕು, ಅನುಮೋದಿಸಬೇಕು. ಆಮೇಲೆ ಒಂದಷ್ಟು ಹಂತಗಳ ವೆರಿಫಿಕೇಷನ್ ನಡೆಯುತ್ತೆ. ಆ ವೆರಿಫಿಕೇಷನ್ ನಂತರ ಹೊಸ ಎಮೋಜಿಯನ್ನು ಜಗತ್ತಿನಾದ್ಯಂತ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೂ ಒಂದು ಪ್ರೊಸೆಸ್ ಇದೆ. ಯಾವುದೋ ಒಂದು ಹೊಸ ಎಮೋಜಿ ನಮ್ಮ ಕೀಬೋರ್ಡ್ನಲ್ಲಿ ನಮ್ಮ ಫೋನಲ್ಲಿ ಕಾಣಿಸ್ತಾ ಇದೆ ಅಂದರೆ ಅದು ಎಷ್ಟೆಲ್ಲ ಒಂದು ವೆರಿಫಿಕೇಷನ್ ಆಗ್ಬೋದು, ಎಷ್ಟೆಲ್ಲ ಸ್ಟೇಜಸ್ನ ದಾಟಿ ಬಂದಿರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ಮೊದಲು ಆ ಒಂದು ಎಮೋಜಿಗೆ ಪರ್ಮಿಷನ್ನ ಕೊಡಬೇಕಾಗುತ್ತೆ, ಯಾರು ಯೂನಿಕೋಡ್ ಕನ್ಸೋರ್ಟಿಯಂ. ಅದ ನಂತರ ವೆರಿಫಿಕೇಷನ್ಗೆ ಹೋಗುತ್ತೆ, ಅಲ್ಲಿ ವೆರಿಫೈ ಆಗಿ ಅದೆಲ್ಲ ಆಗಿ ಫೈನಲ್ ಸ್ಟೇಜ್ಗೆ ಬಂದು ಅದು ನಮ್ಮ ಫೋನ್ನಲ್ಲಿ ಕಾಣಿಸೋ ಹಾಗೆ ಆಗೋದು. ಮತ್ತಷ್ಟು ಮಾತಾಡೋಣ ಎಮೋಜಿಗಳ ಬಗ್ಗೆ. ಹಾಗೆ ನಿಮ್ಮೆಲ್ಲರ ಸಂದೇಶಗಳು ಸಹ ಬರ್ತಾ ಇವೆ, ನೀವು ಕೂಡ ತಿಳಿಸ್ಬಹುದು. ಎಮೋಜಿಗಳು ಪದಗಳಿಗಿಂತ ತುಂಬ ಎಫೆಕ್ಟಿವ್ ಆಗಿ ತುಂಬ ಚೆನ್ನಾಗಿ ನಮ್ಮ ಭಾವನೆಗಳನ್ನ ಮತ್ತೊಬ್ಬರಿಗೆ ಎಕ್ಸ್ಪ್ರೆಸ್ ಮಾಡುತ್ತೆ, ವ್ಯಕ್ತಪಡಿಸುತ್ತೆ ಅಂತ ನಿಮಗೆ ಅನಿಸುತ್ತಾ? ಅಥವಾ ಎಮೋಜಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ನಡುವೆ ಅಂತರವಿರಲಿ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಮುಸ್ಸಂಜೆ ಹೊತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಎಮೋಜಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾಕಂದರೆ ಇವತ್ತು ಜುಲೈ 17ನೇ ತಾರೀಕು ವರ್ಲ್ಡ್ ಎಮೋಜಿ ಡೇ, ವಿಶ್ವ ಎಮೋಜಿ ದಿನ. ಇನ್ನು ನಿಮ್ಮ ಸಂದೇಶಗಳನ್ನ ನೋಡುವಂತಹ ಸಮಯ. ನಂಬರ್ ಎನಿ ವಿತ್ 4523. ಇವರು ತಮ್ಮ ಹೆಸರನ್ನು ತಿಳಿಸಿಲ್ಲ, ಬೆಳಗಾವಿಯಿಂದ ಅಂತ ಇವರು ಮೆಸೇಜ್ನಲ್ಲಿ ಟೈಪ್ ಮಾಡಿ ಹಾಕಿದ್ದಾರೆ. ನಮಗೆ ಎಮೋಜಿಗಳು ತುಂಬ ಇಷ್ಟ ಆಗುತ್ತೆ, ಮಾತಿಗಿಂತ ಎಮೋಜಿನೇ ಇಷ್ಟ ಅಂತ ಇವರು ಒಂದಷ್ಟು ಎಮೋಜಿಗಳನ್ನ ಕಳಿಸಿದ್ದಾರೆ. ಓಕೆ, ಹಾಗೆ ಮೇಡಮ್, ನಮಗೆ ಹಾರ್ಟ್ ಎಮೋಜಿ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಚಂದ್ರೂರ್ ಅವರು. ನಂಬರ್ ಎನಿ ವಿತ್ 4523 8. ನೀವು ಎರಡೆರಡು ಸಂದೇಶಗಳನ್ನ ಕಳಿಸಿದ್ದೀರಾ. ಓಕೆ, ಇರಲಿ, ಎಮೋಜಿಗಳು ಇಷ್ಟ ನಮಗೆ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತ ಬಸವರಾಜ್ ಕೊಳಕಿ ಗೋಕಾಕ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಮೇಡಮ್, ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಕೇಳ್ತಾ ಖುಷಿ ಆಗ್ತಾ ಇದೆ. ಇಂದು ಎಮೋಜಿಗಳ ಕುರಿತು ನೀವು ನೀಡ್ತಾ ಇರೋಂಥ ಮಾಹಿತಿ ತುಂಬ ಇಷ್ಟ ಆಗ್ತಾ ಇದೆ. ನಗು, ಅಳು, ಕೋಪ, ಪ್ರೀತಿ, ಹೀಗೆ ನೂರಾರು ಭಾವನೆಗಳನ್ನ ಪದಗಳಿಲ್ಲದೇ ಸುಲಭವಾಗಿ ವ್ಯಕ್ತಪಡಿಸೋದಕ್ಕೆ ನಮ್ಮ ನೆಚ್ಚಿನ ಡಿಜಿಟಲ್ ಗೊಂಬೆಗಳೇ ಎಮೋಜಿಗಳು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಇಂದಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಭಾವನೆಗಳನ್ನ ಕ್ಷಣಾರ್ಧದಲ್ಲಿ ಹಂಚಿಕೊಳ್ಳೋದಕ್ಕೆ ಎಮೋಜಿಗಳು ಬಹಳ ಸಹಾಯಕವಾಗಿವೆ. ಇಂತಹ ಉತ್ತಮ ಮಾಹಿತಿ ಮತ್ತು ಮನರಂಜನೆಯೊಂದಿಗೆ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಪ್ರತಿದಿನ ನಾವು ತಪ್ಪದೇ ಈ ಕಾರ್ಯಕ್ರಮ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ, ಎಮೋಜಿ ಸಂಕೇತಗಳಿಗಿಂತ ಮಾತಾಡಿದಾಗಲೇ ಭಾವನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಆಗೋದು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ, ಮೇಡಮ್ ನನಗೆ ನಗು ಬೀರುವಂತಹ ಸ್ಮೈಲಿ ಎಮೋಜಿ ತುಂಬ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನೀವು ಕೂಡ ತಿಳಿಸ್ಬಹುದು, ಈಗಿನ ಡಿಜಿಟಲ್ ಯುಗದಲ್ಲಿ ನಾವು ಮೆಸೇಜ್ ಮಾಡುವಾಗ ಎಮೋಜಿಗಳನ್ನ ಬಳಸೇ ಬಳಸ್ತೀವಿ ಅಲ್ವಾ? ಪದಗಳಲ್ಲಿ ಎಷ್ಟೇ ಮೆಸೇಜ್ ಇದ್ರೂ ಸಹ, ಟೆಕ್ಸ್ಟ್ ಇದ್ರೂ, ಅದರ ಜೊತೆಗೆ ಎಮೋಜಿಗಳಿದ್ರೇ ಏನೋ ಒಂಥರ ಖುಷಿ ಅನಿಸ್ಬಿಡುತ್ತೆ. ಹಾಗಾಗಿ ನಮ್ಮ ಭಾವನೆಗಳನ್ನ ನಾವು ತುಂಬ ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡಬಹುದು ಅನ್ನೋ ಕಾರಣಕ್ಕೆ ಎಮೋಜಿಗಳನ್ನ ಬಳಸ್ತಾನೆ ಇರ್ತೀವಿ. ನೀವು ಕೂಡ ಈಗಾಗಲೇ ಸಂದೇಶಗಳಲ್ಲಿ ಕಳಿಸಿದ್ದೀರಾ ಎಮೋಜಿಗಳನ್ನ. ಹಾಗಾಗಿ ನೀವು ಹೇಳಿ, ಈ ಎಮೋಜಿಗಳು ನಮ್ಮ ಭಾವನೆಗಳನ್ನ ಮತ್ತೊಬ್ಬರಿಗೆ ಮಾತಿಗಿಂತ ತುಂಬ ಎಫೆಕ್ಟಿವ್ ಆಗಿ ಕನ್ವೆ ಮಾಡುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ನಮಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈಗ ಗಾಳಿಪಟ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

ನಾವಾಡದ ಮಾತನ್ನ ಕದ್ದಾಲಿಸುವಂತ ಹೃದಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾವು ಆಡುವಂತಹ ಮಾತನ್ನ, ನಾವು ಆಡದೇ ಇರುವಂತಹ ಮಾತನ್ನ ಸಹ ಎಕ್ಸ್ಪ್ರೆಸ್ ಮಾಡುವಂತ ಇಮೋಜಿಗಳಂತೂ ನಮ್ಮ ಮೊಬೈಲ್ ಅಲ್ಲಿ ಸಾಕಷ್ಟಿವೆ. ಇನ್ನು ಇಮೋಜಿಗಳು ನಾವು ನೋಡೋ ಹಾಗೆ ಒಂದೊಂದು ಫೋನ್ನಲ್ಲಿ ಒಂದೊಂದು ಥರ ಕಾಣಿಸುತ್ತೆ. ಅಂದರೆ ಫೋನ್ನ ಆಪ್ರೇಟಿಂಗ್ ಸಿಸ್ಟಮ್ ಚೇಂಜ್ ಆದ ಹಾಗೆ ಎಮೋಜಿಗಳ ಅಪಿಯರೆನ್ಸ್ ಕೂಡ ಸ್ವಲ್ಪ ಡಿಫರ್ ಆಗುತ್ತೆ. ನಾವು ಒಂದು ಎಮೋಜಿಯನ್ನು ಸೆಂಡ್ ಮಾಡಿರ್ತೀವಿ, ಅದು ಮತ್ತೊಂದು ರೀತಿಯಲ್ಲಿ ಅವರ ಒಂದು ಫೋನಲ್ಲಿ ಕಾಣಿಸ್ತಿರಬಹುದು. ಆದರೆ ಏನಂದರೆ, ನಾವು ಎಮೋಜಿಯನ್ನು ಸೆಂಡ್ ಮಾಡಿದಾಗ ಆ್ಯಕ್ಚುಲಿ ನಾವು ಏನನ್ನು ಸೆಂಡ್ ಮಾಡಿರ್ತೀವಿ ಅಂದರೆ ಒಂದು ಯೂನಿಕ್ ಕೋಡನ್ನು, ಅದು ನಮಗೆ ಎಮೋಜಿಯಾಗಿ ಕಾಣಿಸುತ್ತೆ, ಬಟ್ ಅದೊಂದು ಯೂನಿಕ್ ಕೋಡ್ ಫೋನ್ಗೆ. ಸೊ ನಮ್ಮ ಫೋನ್ ಹಾಗೇ ರಿಸೀವರ್ ಫೋನ್ಗೆ ಆ ಒಂದು ಕೋಡ್ ಹೋಗಿರುತ್ತೆ, ಸೆಂಡ್ ಆಗಿರುತ್ತೆ. ಆ ಫೋನ್ ಏನು ಮಾಡುತ್ತೆ, ಆ ಕೋಡ್ನ ತಮ್ಮದೇ ಆದ ಆ ಫೋನ್ಗೆ ಯಾವ ಒಂದು ಆಪ್ರೇಟಿಂಗ್ ಸಾಫ್ಟ್ವೇರ್ ಇರುತ್ತೋ ಅದಕ್ಕೆ ಸ್ಪೆಸಿಫಿಕ್ ಆಗಿರುವಂಥ ಡಿಸೈನ್ಗೆ ಅದು ಅನುವಾದವನ್ನು ಮಾಡ್ಕೊಳುತ್ತೆ, ಟ್ರಾನ್ಸ್ಲೇಟ್ ಮಾಡ್ಕೊಳುತ್ತೆ. ಹಾಗಾಗಿ ಅದು ಬೇರೆ ರೀತಿಯಲ್ಲಿ ಕಾಣಿಸುತ್ತೆ. ಇನ್ನು ಎಮೋಜಿಗಳು ಸೃಷ್ಟಿಯಾಗಿದ್ದು 1999 ಅಂತ ಆಗಲೇ ಹೇಳಿದೆ. ಶಿಗೇಟಕ ಕೂರಿಟಾರ್ ಅವರು ಈ ಎಮೋಜಿಗಳ ಸೃಷ್ಟಿಕರ್ತೆ ಅಂತ ಹೇಳಬಹುದು. ಯಾಕಂದರೆ ಆಗ ಬರೀ 176 ಸಂಖ್ಯೆಯಲ್ಲಿದ್ದಂಥ ಒಂದು ಎಮೋಜಿಗಳ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಈಗ ಇದೆ ನಮ್ಮ ಫೋನ್ಗಳಲ್ಲಿ. ಎಷ್ಟು ಮಟ್ಟಿಗೆ ನಾವು ಎಮೋಜಿಗಳನ್ನ ಬಳಸ್ತಿದ್ದೀವಿ ಅಂದರೆ, ಪದಗಳಿಗಿಂತ ಕೆಲವೊಂದ್ಸಲ ಮೆಸೇಜ್ಗಳಲ್ಲಿ ಎಮೋಜಿಗಳೇ ಇರುತ್ತೆ. ಏನೇ ಇದ್ದರೂ ಅದನ್ನು ಎಮೋಜಿಗಳ ಮೂಲಕನೇ ತಿಳಿಸೋದು, ಅದು ಚೆನ್ನಾಗಿದೆ ಅಂತ ತಿಳಿಸ್ಬೇಕು ಅಂದರೆ ಕೂಡ ಒಂದು ಥಮ್ಸಪ್, ಅಥವಾ ಅದು ತುಂಬ ಇಷ್ಟ ಆಗ್ತಾ ಇದೆ ನನಗೆ ಅಂದರೆ ಸೂಪರ್, ಅಥವಾ ನಮಗೆ ಏನೋ ಖುಷಿ ಕೊಡ್ತಾ ಇದೆ ಅಂದರೆ ಒಂದು ಸ್ಮೈಲಿ, ತುಂಬ ನಗಿಸ್ತಾ ಇದೆ ಅಂದರೆ ಲಾಫ್ ಔಟ್ ಲೌಡ್ ಇಮೋಜಿ. ಹೀಗೆ ಹಾಗೆ ಪ್ರೀತಿಯನ್ನು ತಿಳಿಸ್ಬೇಕು ಅಂದರೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಹಾರ್ಟ್, ಅದು ರೆಡ್ ಹಾರ್ಟ್. ಹೀಗೆ ಸಾಕಷ್ಟು ಎಮೋಜಿಗಳಿದೆ. ಎಮೋಜಿಗಳ ಬಗ್ಗೆ ಮಾತಾಡ್ತಾ ಇದ್ದರೆ ಕಾರ್ಯಕ್ರಮ ಸಮಯನೇ ಸಾಕಾಗೋದಿಲ್ಲ, ಎಲ್ಲ ಎಮೋಜಿಗಳ ಅರ್ಥವನ್ನು ತಿಳಿದುಕೊಳ್ಳುತ್ತಾ ಹೋದರೆ. ಇನ್ನು ಈ ಎಮೋಜಿಗಳು 1999 ಡಿಸೈನ್ ಮಾಡಿದ್ರಲ್ಲ, 176 ಇಮೋಜಿಗಳು ಏನಿದೆ, ಈ ಎಲ್ಲ ಇಮೋಜಿಗಳ ಕಲೆಕ್ಷನ್ ಇದೆಯಲ್ಲ, ಇದು ಅಮೆರಿಕಾದ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ MoMA ಇಲ್ಲಿ ಸ್ಥಾನ ಪಡ್ಕೊಂಡಿದೆ. ನೋಡಿ, ಎಮೋಜಿಗಳ ಕಲೆಕ್ಷನ್ ಕೂಡ ಮ್ಯೂಸಿಯಂನಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಅಂದರೆ ಅದೊಂಥರ ಆಶ್ಚರ್ಯ ಆಗುವಂತಹ ವಿಷಯ. ಯಾಕೆಂದರೆ ಮ್ಯೂಸಿಯಂನಲ್ಲಿ ಕಲಾಕೃತಿಗಳನ್ನ ನಾವು ನೋಡ್ತೀವಿ, ಆದರೆ ಈ ಎಮೋಜಿಗಳು ಕೂಡ ಅಮೆರಿಕಾದಲ್ಲಿರುವಂಥ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ MoMA ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಹೇಳ್ತಾರೆ. ಇನ್ನು ನಿಮ್ಮ ಸಂದೇಶಗಳು ಬರ್ತವೆ, ನಿಮ್ಮ ಸಂದೇಶಗಳನ್ನ ನೋಡ್ತೀನಿ ನಿನ್ನ ಸನಿಹಕ್ಕೆ ಸಿನಿಮಾದ ಟೈಟಲ್ ಟ್ರ್ಯಾಕ್ನ ನಂತರ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಎಮೋಜಿ ಡೇ ಪ್ರಯುಕ್ತ ನಾವು ಎಮೋಜಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸಂದೇಶಗಳು ಬಂದಿವೆ ಮೇಡಮ್. ನಮಗೆ ಹಾರ್ಟ್ ಎಮೋಜಿ ತುಂಬ ಇಷ್ಟ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಬಿಂದೂರ್ ಅವರು. ಹಾಗೆ ನಮಗೆ ಹಾರ್ಟ್ ಜೊತೆಗೆ ಓಕೆ ಸ್ಮೈಲಿ ಎಮೋಜಿ ಸಹ ಇಷ್ಟ ಆಗುತ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ರಾಣಿ ಇವರು. ಹಾಗೆ ಮಾಹಿರ್ ಮತ್ತು ಐಜಾ ಗದಗ್ನಿಂದ ಹೇಳ್ತಾ ಇದ್ದಾರೆ ಎಮೋಜಿಗಳು ಬಂದ ನಂತರ ತುಂಬ ಸುಲಭವಾಗಿ ನಾವು ನಮ್ಮ ಭಾವನೆಗಳನ್ನ ತುಂಬ ಅರ್ಥಪೂರ್ಣವಾಗಿ ಮತ್ತು ವೇಗವಾಗಿ ಹಂಚಿಕೊಳ್ಬಹುದು ಅಂತ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ ಅವರು. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ.

ಇವರು ತಮ್ಮ ಹೆಸರನ್ನು ತಿಳಿಸಿಲ್ಲ, ನಂಬರ್ ಎಂಡಿಂಗ್ ವಿತ್ 08 4230. ಇವ್ರು ಹೇಳ್ತಾ ಇದ್ದಾರೆ ನಮಸ್ತೆ ಅನ್ನೋ ಒಂದು ಎಮೋಜಿ ಬಗ್ಗೆ ಇವರು ಮಾಹಿತಿನ ಹಂಚಿಕೊಂಡಿದ್ದಾರೆ. ಇದು ಎಲ್ಲದಕ್ಕೂ ಬಳಕೆ ಆಗುತ್ತೆ, ಸಾರಿ ಕೇಳೋದಕ್ಕೆ, ದಯವಿಟ್ಟು ಅಂತ ಹೇಳೋದಕ್ಕೆ, ಹಾಗೆ ನಮಸ್ತೆ ಹೇಳೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹೌದು, ನಮಸ್ತೆ ಹೇಳೋದಕ್ಕೂ ನಮಸ್ತೆ ಎಮೋಜಿನೇ, ಹಾಗೆ ನನ್ನಿಂದ ತಪ್ಪಾಯಿತು ಕ್ಷಮಿಸು ಅಂತ ಸಾರಿ ಕೇಳೋದಕ್ಕೂ ಸಹ ನಮಸ್ತೆ ಎಮೋಜಿನೇ ಯೂಸ್ ಮಾಡ್ತೀವಿ. ಹಾಗೆ ಧನ್ಯವಾದ ಹೇಳೋದಕ್ಕೂ ಸಹ, ಥ್ಯಾಂಕ್ಸ್ ಹೇಳೋದಕ್ಕೂ ನಾವು ನಮಸ್ತೆಯನ್ನು ಯೂಸ್ ಮಾಡ್ತೀವಿ ಅಂತ ಇವರು ತಿಳಿಸ್ತಾ ಇದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ ಸ್ನೇಹಿತರೆ. ಇನ್ನು ಇದಾಗಿತ್ತು ಇವತ್ತಿನ ಸನ್ಸೆಟ್ ಸುರಭಿ ವರ್ಲ್ಡ್ ಎಮೋಜಿ ಡೇ ಪ್ರಯುಕ್ತ ಎಮೋಜಿಗಳ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡೆ. ಹಾಗೆ ನೀವು ಸಹ ಸಂದೇಶಗಳನ್ನ ಕಳಿಸಿದ್ರಿ. ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳ ಕಳಿಸಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಸನ್ಸೆಟ್ ಸುರಭಿಯಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜಿ ಕುಸುಮ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಇನ್ನೂನು ಬೇಕಾಗಿದೆ ಅನ್ನೋ ಗೀತೆ, ಮುಂದಿನ ನಿಲ್ದಾಣ ಚಿತ್ರದಿಂದ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 7:34:42 ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಂಜಾಬ್ನ ಜಲಂಧರ್ನಲ್ಲಿಂದು 5,470 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತ್ ಟೆಕ್ಸ್ 2026 ಸಂಪನ್ನ. ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಮನ್ನಣೆ. ಸಿರಿಯಾ, ಕುವೈತ್, ಒಮಾನ್ನಲ್ಲಿರುವ ಅಮೆರಿಕ ಮಿಲಿಟರಿ ಸೌಲಭ್ಯಗಳ ಮೇಲೆ ಇರಾನ್ ದಾಳಿ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ 20 ಸದಸ್ಯರ ಭಾರತ ತಂಡ ಪ್ರಕಟ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದರು. ಇದೇ ವೇಳೆ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕ್ಯಾಂಟ್ ಸೇರಿದಂತೆ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಪ್ರಧಾನಿ ಉದ್ಘಾಟಿಸಿದರು. ಜಲಂಧರ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ

0: ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರದಲ್ಲಿರುವಂತಹ ಎನ್ಡಿಎ ಸರ್ಕಾರ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೆ ಸೇವೆ ಸಲ್ಲಿಸಲು, ಅವರ ಜೀವನವನ್ನು ಸುಲಭಗೊಳಿಸಲು ಮತ್ತು ಪ್ರಗತಿಗೆ ನೂತನ ಅವಕಾಶಗಳನ್ನು ಒದಗಿಸಲು ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಬಡವರಾಗಿರಲಿ ಅಥವಾ ಮಧ್ಯಮ ವರ್ಗದವರಾಗಿರಲಿ, ಪ್ರತಿಯೊಂದು ಕುಟುಂಬವು ಸಾಧ್ಯವಾದಷ್ಟು ಉತ್ತಮ ಸೌಲಭ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವುದು ತಮ್ಮ ಪ್ರಯತ್ನವಾಗಿದೆ. ಇದು ಸರ್ಕಾರದ ಕೆಲಸದಲ್ಲಿ ಪ್ರತಿಫಲಿಸುತ್ತದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಚಂಡೀಗಢದಲ್ಲಿ ಇಂದು ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸುಮಾರು 4,700 ಕೋಟಿ ರೂಪಾಯಿಗಳ ಹಲವಾರು ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಚಂಡೀಗಢದ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಅವರು 505 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸುಧಾರಿತ ತಾಯಿ ಮತ್ತು ಮಕ್ಕಳ ಆರೈಕೆ ಕೇಂದ್ರ ಹಾಗೂ 440 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸುಧಾರಿತ ನರವಿಜ್ಞಾನ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿದರು. ಚಂಡೀಗಢದ ಪಿಎಂ ಅಭಿಮ್ ಯೋಜನೆಯಡಿ 259 ಹಾಸಿಗೆಗಳ ಆರೈಕೆ ಘಟಕಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಜಿರಾಕ್ಪುರ ಕುರಳಿ ಗ್ರೀನ್ಫೀಲ್ಡ್ ಹೆದ್ದಾರಿಯನ್ನು ರಾಷ್ಟಕ್ಕೆ ಅರ್ಪಿಸಿದರು. ಜಿರಾಕ್ಪುರ ಬೈಪಾಸ್ ಮತ್ತು ಚಂಡೀಗಢ ವಿಮಾನ ನಿಲ್ದಾಣ ಏರೋಸಿಟಿ ಗ್ರೀನ್ಫೀಲ್ಡ್ ಹೆದ್ದಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜು ಮತ್ತು ಸರ್ಕಾರಿ ಕಾಲೇಜಿನಲ್ಲಿ ಹಾಸ್ಟೆಲ್ ಕಟ್ಟಡಗಳು ಮತ್ತು ಪಂಜಾಬ್ ವಿಶ್ವವಿದ್ಯಾನಿಲಯದಲ್ಲಿ ನೂತನ ಸಭಾಂಗಣವನ್ನು ಉದ್ಘಾಟನೆ ಮಾಡಿದರು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಪ್ರದರ್ಶನ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯಲ್ಲಿ ಯಶಸ್ವಿಯಾಗಿ ಸಮಾರೋಪಗೊಂಡಿತು. ಈ ಪ್ರದರ್ಶನವು ಜವಳಿ ಉತ್ಪಾದನೆ, ನಾವೀನ್ಯತೆ ಮತ್ತು ಹೂಡಿಕೆ ಕ್ಷೇತ್ರದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ತಾಣ ಎಂಬುದನ್ನು ಮತ್ತೊಮ್ಮೆ ದೃಢಪಡಿಸಿದೆ. ಭಾರತ ಸೇರಿದಂತೆ ವಿವಿಧ ದೇಶಗಳ ಪ್ರದರ್ಶಕರು, ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು ಮತ್ತು ಜವಳಿ ಉದ್ಯಮದ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಪ್ರದರ್ಶನದಲ್ಲಿ 1,600 ಪ್ರದರ್ಶಕರು, 11,000 ಖರೀದಿದಾರರು, ಅವರಲ್ಲಿ 6,000 ವಿದೇಶಿ ಖರೀದಿದಾರರು, 138 ದೇಶಗಳಿಂದ ಭಾಗಿಯಾಗಿದ್ದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇದೇ 19-25 ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿವಿ ಜಾರ್ಜ್, ಮೋಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದು ಮೋಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿಯವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮಾನಿಯಾಗೆ 3 ದಶಕಗಳಲ್ಲಿ ಭಾರತದ ರಾಷ್ಟಪತಿ ಅವರ ಮೊದಲ ಭೇಟಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಪ್ರತಿಯೊಂದು ಗ್ರಾಮಕ್ಕೂ ಹಾಗೂ ಪ್ರತಿಯೊಬ್ಬ ಅರ್ಹ ನಾಗರಿಕರಿಗೂ ಬ್ಯಾಂಕಿಂಗ್ ಸೇವೆಗಳನ್ನು ತಲುಪಿಸುವುದು ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ಪಲ್ನಾಡು ಜಿಲ್ಲೆಯ ನರಸರಾವ್ಪೇಟೆಯಲ್ಲಿ ಇಂದು ನಡೆದಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಅಡಿ 1,03,246 ಫಲಾನುಭವಿಗಳಿಗೆ 3,216 ಕೋಟಿ ರೂಪಾಯಿ ಸಾಲವನ್ನು ವಿತರಿಸಿ ಅವರು ಮಾತನಾಡಿದರು. ರೈತರು, ಕೃಷಿ ಕಾರ್ಮಿಕರು, ಕೈಮಗ್ಗ ನೇಕಾರರು ಮತ್ತು ವಿವಿಧ ವೃತ್ತಿಗಳಲ್ಲಿ ತೊಡಗಿರುವ ಪ್ರತಿಯೊಬ್ಬರಿಗೂ ಸಾಂಸ್ಥಿಕ ಬ್ಯಾಂಕಿಂಗ್ ಸೇವೆ ತಲುಪಿಸುವ ಗುರಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಉಪಸ್ಥಿತರಿದ್ದರು. ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ಜರುಗಿತು. ಸಭೆಯಲ್ಲಿ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ, ರಾಜನಾಥ್ ಸಿಂಗ್, ರಾಜೀವ್ ರಂಜನ್ ಸಿಂಗ್, ಕಿಂಚರಾಪು ರಾಮಮೋಹನ್ ನಾಯ್ಡು ಮತ್ತು ಕಿರಣ್ ರಿಜಿಜು ಭಾಗಿಯಾಗಿದ್ದರು. ಸಭೆಯಲ್ಲಿ ಮುಂಬರುವ ಸಂಸತ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತಹ ಕಾರ್ಯತಂತ್ರವನ್ನು ನಾಯಕರು ರೂಪಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ ತಿಂಗಳ 20ರಿಂದ ಆರಂಭವಾಗಿ ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ, ನಿಷೇಧ ಮತ್ತು ಪರಿಹಾರ ಕಾಯ್ದೆ 2013 ಕುರಿತಂತೆ 2 ದಿನಗಳ ರಾಷ್ಟೀಯ ಮಹಿಳಾ ಆಯೋಗದ ರಾಷ್ಟೀಯ ಜಾಗೃತಿ ಕಾರ್ಯಕ್ರಮ ಇಂದು ನವದೆಹಲಿಯಲ್ಲಿ ನಡೆಯುತ್ತಿದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳಾ ನೇತೃತ್ವದ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸುರಕ್ಷಿತ ಮತ್ತು ಎಲ್ಲರನ್ನೂ ಒಳಗೊಂಡ ಕೆಲಸದ ಸ್ಥಳಗಳನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಹೇಳಿದ್ದಾರೆ. ಪ್ರತಿಯೊಬ್ಬ ಮಹಿಳೆಯೂ ಘನತೆಯಿಂದ ಮತ್ತು ಭಯವಿಲ್ಲದೆ ಕೆಲಸ ಮಾಡುವ ಹಕ್ಕಿದೆ. ಸುರಕ್ಷಿತ ಕೆಲಸದ ವಾತಾವರಣವನ್ನು ಸೃಷ್ಟಿಸುವುದು ಸರ್ಕಾರಗಳು, ಉದ್ಯೋಗದಾತರು ಮತ್ತು ಸಂಸ್ಥೆಗಳ ಹಂಚಿಕೆಯ ಜವಾಬ್ದಾರಿಯಾಗಿದೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮತ್ತು ಎಲ್ಲರಲ್ಲೂ ಒಳಗೊಂಡಂತಹ ರಾಷ್ಟೀಯ ಅಭಿವೃದ್ಧಿಯನ್ನು ಸಾಧಿಸಲು ಕೆಲಸದ ಸುರಕ್ಷತೆಯನ್ನು ಬಲಪಡಿಸುವುದು ಅತ್ಯಗತ್ಯ ಎಂದು ಸಚಿವೆ ಅನ್ನಪೂರ್ಣಾದೇವಿ ಪ್ರತಿಪಾದಿಸಿದ್ದಾರೆ. ಪಶ್ಚಿಮ ಬಂಗಾಳದ ಕರ್ಣಸುವರ್ಣ ರೈಲು ನಿಲ್ದಾಣದ ಬಳಿ ಇಂದು ನಡೆದಂತಹ ಶಾಲಾ ವಾಹನ ಅಪಘಾತದ ಬಗ್ಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಶಾಲಾ ವಾಹನ ಮತ್ತು ಪ್ಯಾಸೆಂಜರ್ ರೈಲು ಡಿಕ್ಕಿ ಹೊಡೆದ ಘಟನೆಗೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಅವರು ಘೋಷಣೆ ಮಾಡಿದ್ದಾರೆ. ಶಾಲಾ ವಾಹನ ಮತ್ತು ಸೈಕಲ್ ಸವಾರನಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಇಬ್ಬರು ಶಾಲಾ ಮಕ್ಕಳು ಸೇರಿದಂತೆ 3 ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 5 ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇದೇ ವೇಳೆ ಘಟನೆಯ ತನಿಖೆಗಾಗಿ ಪೂರ್ವ ರೈಲ್ವೆಯ ಪ್ರಧಾನ ಮುಖ್ಯ ಸುರಕ್ಷತಾ ಅಧಿಕಾರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖಾ ಸಮಿತಿ ರಚನೆಗೆ ಸಚಿವ ಅಶ್ವಿನಿ ವೈಷ್ಣವ್ ಆದೇಶ ನೀಡಿದ್ದಾರೆ. ಸಿರಿಯಾ, ಕುವೈತ್ ಮತ್ತು ಒಮಾನ್ನಲ್ಲಿರುವಂತಹ ಅಮೆರಿಕ ಮಿಲಿಟರಿ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದು ಸರಣಿ ದಾಳಿಗಳನ್ನು ನಡೆಸಲಾಗಿದೆ ಎಂದು ಇರಾನ್ ಸೇನಾಪಡೆ ತಿಳಿಸಿದೆ. ಇರಾನ್ ಪಡೆಗಳು ಸಿರಿಯಾದ ಅಲ್ ತನ್ಫ್ ಪ್ರದೇಶದಲ್ಲಿನಂತಹ ಅಮೆರಿಕದ ವಿಶೇಷ ಕಾರ್ಯಾಚರಣೆ ಕಮಾಂಡ್ ಕೇಂದ್ರದ ಮೇಲೆ ನಿರೀಕ್ಷಿತ ಅಂದರೆ ಅನಿರೀಕ್ಷಿತ ದಾಳಿಯನ್ನು ನಡೆಸಿದೆ. ಅದೇ ರೀತಿ ಕುವೈತ್ ಮತ್ತು ಒಮಾನ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಪಡೆಗಳು ದಾಳಿ ನಡೆಸಿವೆ ಎಂದು ಇರಾನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಜಪಾನ್ ಓಪನ್ 2023 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶ ಪಡೆದಿದ್ದಾರೆ. ಜಪಾನ್ನ ಮಾಜಿ ವಿಶ್ವ ಚಾಂಪಿಯನ್ ನೊಜೋಮಿ ಒಕುಹರ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಿಂದ ಹಿಂದೆ ಸರಿದ ನಂತರ ಪಿವಿ ಸಿಂಧು ಮುನ್ನಡೆ ದಾಖಲಿಸಿದ್ದಾರೆ. ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಷಿಯಂನಲ್ಲಿ ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಟ ಪ್ರಾರಂಭವಾಗುವ ಮೊದಲೇ ರದ್ದುಗೊಳಿಸಲಾಯಿತು. ವಿಶ್ವದ 10 ಶ್ರೇಯಾಂಕದ ಪಿವಿ ಸಿಂಧು ನಾಳೆ ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಷಿಯಂನಲ್ಲಿ ನಡೆಯುವಂತಹ ಸೆಮಿಫೈನಲ್ನಲ್ಲಿ ಚೀನಾದ ಚೆನ್ ಯುಫೆ ಅವರನ್ನು ಎದುರಿಸಲಿದ್ದಾರೆ. ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ನಲ್ಲಿ ಮುಂದಿನ ತಿಂಗಳು ನಡೆಯಲಿರುವಂತಹ ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ 2026 ಪಂದ್ಯಾವಳಿಗೆ 20 ಸದಸ್ಯರ ಭಾರತ ತಂಡವನ್ನು ಇಂದು ಪ್ರಕಟಿಸಲಾಗಿದೆ. ಆಗಸ್ಟ್ 15-30 ನಡೆಯಲಿರುವ ಈ ಪಂದ್ಯಾವಳಿಯಲ್ಲಿ ಸಲೀಮಾ ಟೆಟೆ ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ. ಭಾರತ ತಂಡ ಡಿ ಗುಂಪಿನಲ್ಲಿ ಚೀನಾ, ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡದೊಂದಿಗೆ ಸ್ಥಾನ ಪಡೆದಿದೆ. ನೆದರ್ಲ್ಯಾಂಡ್ಸ್ನ ಆಮ್ ಸ್ಟೆಲ್ ವೀನ್ನ ವಾಗಿನರ್ ಹಾಕಿ ಕ್ರೀಡಾಂಗಣದಲ್ಲಿ ಆಗಸ್ಟ್ 16 ಚೀನಾ ವಿರುದ್ಧ ಭಾರತ ತನ್ನ ಅಭಿಯಾನ ಆರಂಭಿಸಲಿದೆ. ಬಳಿಕ ಆಗಸ್ಟ್ 18 ದಕ್ಷಿಣ ಆಫ್ರಿಕಾ ಮತ್ತು ಆಗಸ್ಟ್ 20 ಇಂಗ್ಲೆಂಡ್ ತಂಡಗಳನ್ನು ಎದುರಿಸಲಿದೆ. 17 ವರ್ಷದ ಒಳಗಿನ ಎಎಫ್ಸಿ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ನಲ್ಲಿ ಚೀನಾ 2027 ಅರ್ಹತಾ ಪಂದ್ಯಾವಳಿಯ ಈ ಗುಂಪಿನಲ್ಲಿ ಭಾರತ, ಮಲೇಷ್ಯಾ, ಸಿರಿಯಾ ಮತ್ತು ಇರಾಕ್ ತಂಡಗಳೊಂದಿಗೆ ಸ್ಥಾನವನ್ನು ಪಡೆದಿದೆ. ಕಳೆದ ಆವೃತ್ತಿಯಲ್ಲಿ ಭಾರತ ತಂಡ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದ್ದ ಹಿನ್ನೆಲೆಯಲ್ಲಿ ಭಾರತ ಸತತ 2 ಬಾರಿಗೆ ಎಎಫ್ಸಿ 17 ವರ್ಷದ ಒಳಗಿನ ಮಹಿಳಾ ಏಷ್ಯನ್ ಕಪ್ಗೆ ಅರ್ಹತೆ ಪಡೆಯುವ ಗುರಿಯನ್ನು ಹೊಂದಿದೆ. ಈ ವರ್ಷದ ಅಕ್ಟೋಬರ್ 5-11 ಈ ಗುಂಪಿನ ಅರ್ಹತಾ ಪಂದ್ಯಗಳಿಗೆ ಮಲೇಷ್ಯಾ ಆತಿಥ್ಯವನ್ನು ವಹಿಸಲಿದೆ. ಭಾರತ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್, ನಂತರ ಸಿರಿಯಾ ಹಾಗೂ ಕೊನೆಯ ಪಂದ್ಯದಲ್ಲಿ ಆತಿಥೇಯ ಮಲೇಷ್ಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತ್ ಟೆಕ್ಸ್ 2026 ಸಂಪನ್ನ, ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಮನ್ನಣೆ. ಸಿರಿಯಾ, ಕುವೈತ್, ಒಮಾನ್ನಲ್ಲಿರುವ ಅಮೆರಿಕದ ಮಿಲಿಟರಿ ಸೌಲಭ್ಯಗಳ ಮೇಲೆ ಇರಾನ್ ದಾಳಿ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್, 20 ಸದಸ್ಯರ ಭಾರತ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 7:55:52 ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
1: ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ರೈನ್ಬೋ ಗೆಳೆಯ ಸಚಿನ್ ಬನವಾಸಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದು ಒಲವಿನ ಆಲಾಪ. ಸ್ನೇಹಿತರೆ, ಸಪ್ತಪದಿಯಲ್ಲಿ ಮೊದಲ ಹೆಜ್ಜೆ ಇಡುವಾಗ ಜೊತೆಯಾಗಿ ಸಾಗೋಣ ಅನ್ನುವಂತಹ ಒಂದು ಭರವಸೆ ಇರುತ್ತೆ. ಮದುವೆಯ ಹೊಸತರಲ್ಲಿ ಎಲ್ಲವೂ ಹೊಸದು, ಎಲ್ಲವೂ ರಂಗುರಂಗು. ಆದರೆ ದಿನ ಕಳೆದಂತೆ ಆ ಹೊಸತನದ ನಡುವೆ ಒಬ್ಬರಿಗೊಬ್ಬರು ಬಿಟ್ಟುಕೊಡದ ಗುಣ ಬೆಳಿಬೇಕು. ನಮ್ಮ ಹಿರಿಯರು ಹೇಳ್ತಾರೆ, ಸಂಸಾರ ಅನ್ನೋದು ಒಂದು ಸಣ್ಣ ದೋಣಿ ಇದ್ದಂತೆ, ಇಬ್ಬರೂ ಸಮವಾಗಿ ಹುಟ್ಟು ಹಾಕಿದ್ರೆ ಮಾತ್ರ ದಡ ಸೇರೋದಕ್ಕೆ ಸಾಧ್ಯ ಅಂತ. ನಿಮ್ಮ ಬಾಳ ಪಯಣದ ಮೊದಲ ಹೆಜ್ಜೆ ಹೇಗಿತ್ತು? ನೀವು ಆ ಮೊದಲ ಹೆಜ್ಜೆಯನ್ನ ಎಷ್ಟು ಖುಷಿಯಿಂದ ನೆನಪು ಮಾಡ್ಕೊಳ್ತೀರಿ? ಹಾಗೆ ಯೋಚನೆ ಮಾಡ್ತಾ ಈ ಹಾಡನ್ನ ಕೇಳಿ.

ಸ್ನೇಹಿತರೆ, ನಾವು ನೀವು ಸಾಕ್ತಾ ಇದ್ದೀವಿ ಒಲವಿನ ಆಲಾಪದಲ್ಲಿ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಚಾರ ಸಪ್ತಪದಿ. ನೋಡಿ, ಏಳು ಹೆಜ್ಜೆ ಹಾಕಿದ ತಕ್ಷಣ ಎಲ್ಲವೂ ಸಹ ಸುಗಮವಾಗಿ ಬಿಡಲ್ಲ. ದಾರಿಯಲ್ಲಿ ಕಲ್ಲು ಮುಳ್ಳುಗಳು ಇದ್ದೇ ಇರ್ತವೆ. ಗಂಡ ಹೆಂಡತಿ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳಗಳು, ಭಿನ್ನಾಭಿಪ್ರಾಯಗಳು ಸಹಜ. ಆದರೆ ಆ ಜಗಳಗಳೇ ಪ್ರೀತಿಯನ್ನ ಗಟ್ಟಿ ಮಾಡ್ತವೆ ಅನ್ನುವಂಥದ್ದು ಗೊತ್ತಾ? ಜಗಳ ಆಡದ ಪ್ರೀತಿಗಿಂತ ಜಗಳವಾಡಿ ಮತ್ತೆ ಒಂದಾಗುವಂತಹ ಪ್ರೀತಿ ಇದೆಯಲ್ಲ, ಅದು ತುಂಬಾನೇ ಕಾಡುತ್ತೆ. ಸಪ್ತಪದಿಯ ಒಂದು ಹೆಜ್ಜೆ ನಮಗೆ ಸಹನೆಯನ್ನ ಕಲಿಸಿಕೊಡುತ್ತೆ. ಎದುರಿಗಿರುವಂತಹವರು ಸಿಟ್ಟಾದಾಗ ನಾವು ಮೌನವಾಗುವಂತಹದ್ದು ಸೋಲಲ್ಲ, ಅದು ನಮ್ಮ ಸಂಬಂಧದ ಗೆಲುವು. ಒಂದು ಪುಟ್ಟ ಕವನವನ್ನ ನಿಮಗಾಗಿ ಹೇಳ್ತಾ ಇದ್ದೀನಿ. ನೂರು ಮಾತುಗಳ ನಡುವೆ ಮೌನವೊಂದು ಕಾಡಲಿ, ಸಿಗುವ ಸುಂದರ ಅರ್ಥಗಳಲ್ಲಿ ಒಲವು ಸದಾ ನಲಿಯಲಿ.

ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸಪ್ತಪದಿಯ ಏಳನೇ ಹೆಜ್ಜೆ ಹೇಳೋದು ಜೀವನ ಪರ್ಯಂತ ಸಖನಾಗಿ ಸಖಿಯಾಗಿ ಜೊತೆಗಿರು ಅಂತ. ವಯಸ್ಸಾದ ಮೇಲೆ ಕೈ ಕೈ ಹಿಡಿದು ಪಾರ್ಕಿನಲ್ಲಿ ನಡೀತಾ ಇರುವಂತಹ ಆ ವಯಸ್ಸಾದ ದಂಪತಿಗಳನ್ನ ನೋಡಿದಾಗ ಅನ್ಸುತ್ತೆ ಸಪ್ತಪದಿಯ ನಿಜವಾದ ಸಾರ್ಥಕತೆ ಇರೋದು ಅಲ್ಲಿ ಅಂತ. ಪ್ರೀತಿ ಅಂದ್ರೆ ಕೇವಲ ಯೌವನದ ಆಕರ್ಷಣೆಯಲ್ಲ, ಅದು ಹಣ್ಣಾದ ಮೇಲೆ ಸಿಗುವಂತಹ ರುಚಿ. ನಿಮ್ಮ ಬಾಳ ಸಂಗಾತಿಯನ್ನ ಇವತ್ತು ಒಂದು ಸಲ ಪ್ರೀತಿಯಿಂದ ನೋಡಿ. ಅವ್ರಿಗೂ

ಒಂದು ಥ್ಯಾಂಕ್ಸ್ ಹೇಳಿ, ಯಾಕಂತಂದ್ರೆ ಈ ಬಾಳ ಪಯಣದಲ್ಲಿ ಅವರು ನಿಮ್ಮ ಬೆನ್ನೆಲುಬು. ಒಲವಿನ ಆಲಾಪದ ಇವತ್ತಿನ ಪಯಣ ನಿಮಗಿಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಸುಂದರವಾದಂತಹ ವಿಷಯದ ಜೊತೆಗೆ ಸಿಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಸ್, ಮ್ಯೂಸಿಕಲಿ ಯುವರ್ಸ್. ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಕೇಳ್ತಾ ಇದ್ದೀರಾ. ಸಮಯ 8:44 ಆಗಿದೆ. ಈಗ ಗೀತೆಯನ್ನು ಕೇಳುವಷ್ಟು ಸಮಯ ಇಲ್ಲ, ಹಾಗಾಗಿ 8:45 ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ ಮುಡಿ ಬರುತ್ತೆ. ಅದಾದ ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು, 9:15 ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಮ್ಮ ಭೇಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಸ್ಟುಡಿಯೋ. ಸಮಯ ಸರಿಯಾಗಿ 9:15 ಸೆಕೆಂಡ್ಗಳು.

ಮಧುರವಾದ ಹಿಂದಿ ಗೀತೆಗಳನ್ನ ಕೇಳುವಂತ ಸುಕೂನ್ ಕೀಪಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಮನಸ್ಸಿಗೆ ನೆಮ್ಮದಿಯನ್ನ ನಿರಾಳತೆಯನ್ನ ನೀಡುವಂತ ಸುಮಧುರ ಹಿಂದಿ ಗೀತೆಗಳು ನಮ್ಮ ಪ್ಲೇಲಿಸ್ಟ್ ನಲ್ಲಿ ಈಗಾಗಲೇ ಲೈನ್ ಅಪ್ ಆಗಿದ್ದಾವೆ. ಆ ಎಲ್ಲ ಗೀತೆಗಳನ್ನ ಕೇಳ್ತಾ ಸಂದೇಶಗಳನ್ನ ಕಳಿಸ್ತಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರಿ ಸ್ನೇಹಿತರೆ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ: 9480901013. 9480901013. ಇವತ್ತಿನ ಸುಕೂನ್ ಕೀಪಲ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪ್ಯಾಸ ಸಾವನ್ ಚಿತ್ರದ ಗೀತೆ. ಲತಾ ಮಂಗೇಶ್ಕರ್ ಹಾಗೂ ಸುರೇಶ್ ವಾಡ್ಕರ್ ರವರ ಗಾಯನ, ಸಂತೋಷ್ ಆನಂದ್ ರವರ ರಚನೆ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ರವರ ಸಂಗೀತ ಸಂಯೋಜನೆ.

ಸುಕೋನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ಮಧುರವಾದ ಗೀತೆ ಯಾವ ಚಿತ್ರದ್ದು ಅಂದರೆ ಐತ್ರಾಜ್ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್. ಸಾಹಿತ್ಯ ಸಮೀರ್ ಅವರದ್ದು, ಸಂಗೀತ ಹಿಮೇಶ್ ರೇಷಮ್ಯಾ.

ಸುಕೂನ್ ಕೀಪಲ್ ಕಾರ್ಯಕ್ರಮದ ಮುಂದಿನ ಗೀತೆ ನಸೀಬ್ ಚಿತ್ರದ್ದು. ಲತಾ ಮಂಗೇಶ್ಕರ್ ಹಾಗೂ ತಂಡದವರ ಗಾಯನ, ಆನಂದ್ ಬಕ್ಷಿರವರ ರಚನೆ, ಲಕ್ಷ್ಮೀಕಾಂತ್ ಪ್ಯಾರೈಲಾಲ್ರವರ ಸಂಗೀತ ಸಂಯೋಜನೆ.

ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ಮಧುರವಾದ ಗೀತೆಗಳು ಮೂಡಿ ಬರ್ತಾ ಇದೆ ಅಂತ ಸಂದೇಶಗಳನ್ನ ಸ್ನೇಹಿತರು ಕಳಿಸ್ತಾ ಇದ್ದಾರೆ. ಹಾಡುಗಳು ಅಮೋಘವಾಗಿವೆ, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಳ್ಳಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. ಹಾಗೆಯೇ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಇವರ ಸಂದೇಶ ಬಂದಿದೆ. ಸುಕೂನ್ ಕೀಪಲ್ ಕಾರ್ಯಕ್ರಮದ ಗೀತೆಗಳು, ಅದರಲ್ಲೂ ಮೇಘಾರೆ ಮೇಘ ಎಂಬ ಗೀತೆಯನ್ನು ಕೇಳಿ ಮನಸ್ಸಿಗೆ ಮುದ ಕೊಡ್ತು ಆ ಗೀತೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳನ್ನ ತಿಳಿಸಿದ್ದಾರೆ ಇವರು. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ ತೀರ್ಥೇಶ್ ಚನ್ನಪಟ್ಟಣದಿಂದ. ಹಾಗೆ ನಮ್ಮ ರನ್ನಿಂಗ್ ವೆತ್ 6843 ಇವರ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಕಬಿ ಅಲ್ವಿದನ ಹಕ್ಕೆನ ಸಿನಿಮಾದ ಗೀತೆ ಇದು. ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್. ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ಶಂಕರ್ ಎಹ್ಸಾನ್ ಲಾಯ್ ಅವರದ್ದು.

ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಇದ್ದೀರಾ ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಪ್ರೇಮ್ ರೋಗ್ ಚಿತ್ರದಿಂದ, ಹಾಡಿದ್ದಾರೆ ಲತಾ ಮಂಗೇಶ್ಕರ್.

ಸುಕುನ್ ಕೀಪಲ್ ಕಾರ್ಯಕ್ರಮದ ಗೀತೆಗಳನ್ನ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಮಂಜುಳಾರ್ ಅವರು ಸಂದೇಶ ಕಳಿಸಿ ಗೀತೆಗಳನ್ನ ಮೆಚ್ಚಿದ್ದಾರೆ. ಹಾಗೆ ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ ಸೂಪರ್ ಹಾಡುಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಸುಂದರ ಸುಮಧುರ ಗೀತೆಗಳು, ಅದ್ಭುತವಾದ ಗೀತೆಗಳು ಮೂಡಿ ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ ನಮಸ್ತೆ ಮೇಡಮ್, ಸುಕುನ್ ಕೀಪಲ್ ಕಾರ್ಯಕ್ರಮದ ಹಿಂದಿ ಹಾಡುಗಳು ಭಾರಿ ಇಷ್ಟ ಆಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸುಬಾನ್ ಕೋರಿ ಹಂಪಸಾಗರದಿಂದ ಸೂಪರ್ ಹಿಂದಿ ಹಾಡುಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಆಶಿಕ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅನುರಾಧ ಪೌದ್ವಾಲ್. ಸಾಹಿತ್ಯ ಸಮೀರ್, ಸಂಗೀತ ಸಂಜೀವ್ ದರ್ಶನ್.

ಇವತ್ತಿನ ಸುಕೂನ್ ಕಿ ಪಲ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ದಿಲ್ ಕಾ ರಿಶ್ತಾ ಚಿತ್ರದ ಟೈಟಲ್ ಟ್ರ್ಯಾಕ್. ಹಾಡಿದ್ದಾರೆ ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಹಾಗೂ ಕುಮಾರ್ ಸಾನೂರವರು. ಸಾಹಿತ್ಯ ಸಮೀರ್ ರವರದ್ದು, ಸಂಗೀತ ನದೀಮ್ ಶ್ರವಣ್.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸುಕೂನ್ ಕೀಪಲ್ ಕಾರ್ಯಕ್ರಮ. ಪ್ರಸಾರವಾದಂಥ ಎಲ್ಲ ಹಿಂದಿ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜ್ಯೋತಿಯಾಗಿದ್ದದ್ದು ನಾನು, ನಿಮ್ಮ ಆರ್ಜಿ ಕುಸುಮಾ.

101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 10:02:38. ಇದು ಯಾವ ಕಾರ್ಯಕ್ರಮದ ಸಮಯ? ಮನಸ್ಸಿಗೆ ಹತ್ತಿರವಾಗುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಮಧುರವಾದ ಕನ್ನಡ ಹಾಡುಗಳನ್ನ ಕೇಳ್ತಾ ಸಾಗೋ ಕನಸಿನ ಲೋಕ ಕಾರ್ಯಕ್ರಮದ ಸಮಯ. ನಿಮ್ಮೆಲ್ರಿಗೂ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಕನಸಿನ ಲೋಕದ ಪಯಣಕ್ಕೆ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಇವತ್ತು ಕನಸಿನ ಲೋಕದಲ್ಲಿ ಯಾವ ವಿಷಯವನ್ನ ಮಾತಾಡಬಹುದು ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ನಾವು ಪ್ರತಿದಿನ ಮನೆಯಿಂದ ಆಚೆ ಹೊರಡುವಾಗ ನಮ್ಮ ಬ್ಯಾಗ್ ಆಗಿರಬಹುದು, ನಮ್ಮ ಪಾಕೆಟ್ ಆಗಿರ್ಬೋದು, ಎಲ್ಲನೂ ಒಂದ್ಸಲ ಚೆಕ್ ಮಾಡ್ಕೊಳ್ತೀವಿ. ಬ್ಯಾಗ್ನಲ್ಲಿ ಎಲ್ಲ ವಸ್ತುಗಳು ಸರಿಯಾಗಿ ಇದೆಯಾ, ಪರ್ಸ್ ಇದೆಯಾ, ಮೊಬೈಲ್ ಇದೆಯಾ. ಮೊಬೈಲ್ ಏನೋ ಕೈನಲ್ಲೇ ಇರುತ್ತೆ, ಆದರೂ ಕೆಲವೊಂದ್ಸಲ ಬ್ಯಾಗ್ನಲ್ಲಿ ಇಟ್ಟಿರಬಹುದು. ಹಾಗಾಗಿ ಎಲ್ಲನೂ ಚೆಕ್ ಮಾಡ್ಕೊಳ್ತೀವಿ. ಮನೆಯ ಕೀಗಳಿದೆಯಾ, ಗಾಡಿ ಕೀ ಇದೆಯಾ, ಎಲ್ಲನೂ ನೋಡಿಕೊಂಡು ನಾವು ಮನೆಯಿಂದ ಹೊರಡ್ತೀವಿ. ಸೊ ಹೀಗೆ ಒಂದು ಚಿಕ್ಕ ಒಂದು ಚೆಕ್ ಲಿಸ್ಟ್ನ ನಾವು ಮಾಡ್ಕೊಂಡಿರ್ತೀವಿ ಮನೆಯಿಂದ ಹೊರಡುವಾಗ. ಎಲ್ಲನೂ ನಾವು ತೊಗೊಂಡೋಗ್ತಾ ಇರೋವಂಥ ವಸ್ತುಗಳು ಹೋಗಬೇಕಾಗಿದ್ದಾಗ, ಆ ಒಂದು ಜಾಗಕ್ಕೆ ನಾವು ಹೋಗಬೇಕಂದಾಗ ಅಲ್ಲಿಗೆ ಏನೇನು ಬೇಕು, ಆ ಸಾಮಾನು ಅಂದರೆ ಆ ವಸ್ತುಗಳನ್ನ ನಾವು ತೊಗೊಂಡು ಹೋಗ್ತಿದ್ದೀವ ಅಂತ ನಾವು ಚೆಕ್ ಮಾಡಿಕೊಂಡು ಆಚೆ ಹೊರಡ್ತೀವಿ. ಹೀಗಿರುವಾಗ ನೀವು ಮನೆಯಿಂದ ಹೊರಡುವಾಗ ಯಾವ ವಸ್ತುಗಳನ್ನ ನಿಮ್ಮ ಜೊತೆಯಲ್ಲೇ ಇಟ್ಕೊಂಡಿರ್ತೀರಾ ಅಥವಾ ತೊಗೊಂಡು ಹೋಗೋದನ್ನು ಮರೆಯೋದೇ ಇಲ್ಲ ಅನ್ನೋದನ್ನು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408090101013. ಅಂದರೆ ನೀವು ಮನೆಯಿಂದ ಹೊರಡುವಾಗ ನಿಮ್ಮ ಜೊತೆ ಇರುವಂತಹ, ಸದಾ ನೀವು ಹೊರಡುವಾಗ ನಿಮ್ಮ ಜೊತೆನೇ ಇಟ್ಕೊಂಡಿರುವಂತಹ ವಸ್ತು ಏನದು, ಅದು ಯಾವುದಾದ್ರೂ ಆಗಿರಬಹುದು. ಅಂದರೆ ನಿಮ್ಮ ಜೊತೆ ನಿಮ್ಮ ಫೋನ್ ಇರುತ್ತೆ ನಿಜ, ಅದನ್ನು ಬಿಟ್ಟು ಮತ್ತೇನು ವಸ್ತುಗಳನ್ನ ನೀವು ನಿಮ್ಮ ಜೊತೆಯಲ್ಲಿ ಸದಾ ಕ್ಯಾರಿ ಮಾಡ್ತೀರಾ ಆಚೆ ಹೊರಡುವಾಗ ಅನ್ನೋದನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳಿ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಈಗ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಾವು ಮಾತಾಡ್ತಾ ಇರುವಂಥ ವಿಷಯ, ಪ್ರತಿದಿನ ಮನೆಯಿಂದ ಆಚೆ ಹೊರಡುವಾಗ, ಅದು ಯಾವುದೇ ಕೆಲಸಕ್ಕೆ ಅಂತ ನಾವು ಹೊರಡೋವಾಗಿರ್ಬೋದು, ಮನೆಯಿಂದ ಹೊರಡ್ತಾ ಇದ್ದೀವಿ ಅಂದಾಗ ಒಂದಷ್ಟು ವಸ್ತುಗಳನ್ನ ನಮ್ಮ ಜೊತೆಗೆ ನಾವು ತೊಗೊಂಡು ಹೋಗ್ತೇವೆ. ಅದು ಬ್ಯಾಗಲ್ಲಾಗಿರ್ಬೋದು, ಪರ್ಸಲ್ಲಾಗಿರ್ಬೋದು, ಯಾವುದಾದ್ರೂ ವಸ್ತು ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡೇ ನಾವು ಮನೆಯಿಂದ ಹೆಜ್ಜೆ ಇಡೋದು. ಸೊ ಅಂತಹ ವಸ್ತುಗಳು ನಿಮ್ಮ ಲಿಸ್ಟ್ನಲ್ಲೂ ಇದ್ದರೆ ಯಾವೆಲ್ಲ ವಸ್ತುಗಳನ್ನು ನೀವು ಹಾಗೆ ಕ್ಯಾರಿ ಮಾಡ್ತೀರಾ, ಮಿಸ್ ಮಾಡೋದೇ ಇಲ್ಲ, ತಪ್ಪದೇ ನಿಮ್ಮ ಜೊತೆ ಕ್ಯಾರಿ ಮಾಡ್ತೀರಾ, ಹಾಗೇನಾದ್ರು ಮರ್ತೋದ್ರೆ ಅಯ್ಯೋ ಮರ್ತ್ಬಿಟ್ನಲ್ಲ ಅಂತ ಬೇಜಾರು ಮಾಡ್ಕೊಳ್ತೀರಾ, ಪೇಚಾಡ್ತೀರಾ, ಯಾವ ವಸ್ತು ಅಂತ ಕೇಳಿದೆ. ಒಂದಷ್ಟು ವಸ್ತುಗಳ ಲಿಸ್ಟ್ನ ಮಾಡಿ ಕಳಿಸಿದ್ದಾರೆ ನಮ್ಮ ಸ್ನೇಹಿತರು. ಮಂಜುಳಾ ಕುಮಾರಿ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಬಿಫೋರ್ ಮ್ಯಾರೇಜ್ ಮೊಬೈಲ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೆ, ಬಟ್ ಆಫ್ಟರ್ ಮ್ಯಾರೇಜ್ ಏನೇನು ಥಿಂಗ್ಸ್ ಬೇಕು ಅಂತ ನಾನು ಚೆಕ್ ಮಾಡ್ಕೊಳ್ತೀನಿ. ಮನೆಯ ಕೀಗಳಾಗಬಹುದು, ವಾಟರ್ ಬಾಟಲ್ ಆಗ್ಬೋದು, ಪರ್ಸ್ ಇದೆಯಾ ಅಂತ ನೋಡ್ಕೊಳ್ತೀನಿ, ಹಾಗೆ ಬೇಬಿ ಡೈಪರ್ ಇದೆಯಾ, ಬಾಟಲ್ ಇದೆಯಾ, ಸ್ಪೇರ್ ಡ್ರೆಸ್ಗಳಿದೆಯಾ, ಎಲ್ಲನೂ ಚೆಕ್ ಮಾಡ್ಕೊಳ್ತೀನಿ ಮೇಡಮ್, ಇದು ಚೇಂಜ್ ಆಗ್ತಾ ಇರುತ್ತೆ ಕಾಲಕ್ಕೆ ತಕ್ಕ ಹಾಗೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ದುಡ್ಡನ್ನ ತಪ್ಪದೇ ಪಾಕೆಟ್ನಲ್ಲಿ ಇದೆಯಾ ಅಂತ ನೋಡ್ಕೊಳ್ತೀನಿ, ಇಲ್ಲಾಂದರೆ ದುಡ್ಡನ್ನು ತೊಗೊಂಡು ಹೋಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತಲ್ವಾ, ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಹೌದು, ಇರಲೇಬೇಕು ದುಡ್ಡು. ಹಾಗೆ ಪ್ರೇಮಲತಾ ವಜ್ರದ್ಯುತಿ ಬಿದರಹಳ್ಳಿಯಿಂದ ಹೇಳ್ತಾ ಇದ್ದಾರೆ, ನಾನು ಮನೆಯಿಂದ ಹೊರಗೆ ಪ್ರಯಾಣ ಮಾಡೋದಕ್ಕೆ ಅವಕಾಶ ಸಿಕ್ಕರೆ ದಿನಪತ್ರಿಕೆ ಅಥವಾ ಒಂದು ಪುಸ್ತಕವನ್ನು ಜೊತೆಗೆ ತೆಗೆದುಕೊಂಡು ಹೋಗ್ತೀನಿ ಅಂತ, ಒಳ್ಳೆಯ ಅಭ್ಯಾಸ ಇದು. ಹಾಗೆ ಕುಸುಮ ಬೆಲಗೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ನಾನಂತೂ ವಾಟರ್ ಬಾಟಲ್ ಮರೆಯೋದಿಲ್ಲ ಅಂತ. ಓಕೆ. ಹಾಗೆ ಮನೆ ಕೀ, ಕರ್ಚೀಫ್ಗಳು, ಐಡಿ ಕಾರ್ಡ್, ಊಟದ ಡಬ್ಬಿ, ನೀರಿನ ಬಾಟಲ್, ಎಟಿಎಂ ಕಾರ್ಡ್ ಅಂತಹ ಒಂದು ಪಟ್ಟಿಯನ್ನು ಮಾಡಿ ಕಳಿಸಿದ್ದಾರೆ ಗೀತಾ ಶ್ರೀನಿವಾಸ್, ಜೆ ಪಿ ನಗರ್ ಮೈಸೂರಿನಿಂದ. ಹಾಗೆ ಕಾರ್ಯಕ್ರಮದ ಸಬ್ಜೆಕ್ಟ್ ಸೂಪರ್ ಮೇಡಮ್, ನಾನು ಪೆನ್ ಇಲ್ಲದೆ ಎಲ್ಲೂ ಹೋಗಲ್ಲ ಅಂತ ಶ್ರೀನಾಥ್ ಕೆ ಪಿ ಅಗ್ರಹಾರದಿಂದ ಹೇಳ್ತಾ ಇದ್ದಾರೆ. ಹೌದು, ಕೆಲವರಿಗೆ ಪೆನ್ ಇರಬೇಕು, ಹಾಗೆ ಇನ್ನೂ ಕೆಲವರಿಗೆ ವಾಚ್ ಇರಬೇಕು. ಈಗ ವಾಚ್ನ ಮೊಬೈಲ್ ರೀಪ್ಲೇಸ್ ಮಾಡಿರಬಹುದು, ಆದರೂ ಸಹ ವಾಚ್ ಇಲ್ಲ ಅಂದರೆ ಒಂಥರ ಏನೋ ಕಳ್ಕೊಂಡಂಗೆ ಆಗ್ಬಿಡುತ್ತೆ. ಆ ವಾಚ್ನ ಕಟ್ಟೋದು ಮರೆಯೋದಿಲ್ಲ, ಆದರೂ ಏನಾದರೂ ಮರೆತುಬಿಟ್ರೆ ಆಚೆ ಹೋದಾಗ ಸುಮ್ಮನೆ ಕೈ ನೋಡ್ಕೊಳ್ತಾ ಇರ್ತಾರೆ, ಅಯ್ಯೋ ವಾಚ್ ಮರೆತುಬಿಟ್ವಲ್ಲ, ವಾಚ್ ಮರೆತುಬಿಟ್ವಿ ಅಂತ. ಮೊಬೈಲ್ ಇದ್ರೂ ವಾಚ್ ಇರಲೇಬೇಕು ಕೆಲವರಿಗೆ, ಹಾಗೆ ಪೆನ್ ಕೂಡ ಇರಬೇಕು, ಮತ್ತೊಬ್ಬರನ್ನ ಪೆನ್ ಕೇಳೋದಕ್ಕೆ ಒಂಥರ ಬೇಸರ ಮಾಡ್ಕೊಳ್ತಾರೆ, ಹಾಗಾಗಿ ನಮ್ಮ ಪೆನ್ ನಮ್ಮ ಜೊತೆಗೆ ಇದ್ಬಿಡಲಿ ಅಂತ ಯಾವಾಗಲೂ ಪೆನ್ನ ತೊಗೊಂಡು ಹೋಗೇ ಹೋಗ್ತಾರೆ. ಹಾಗೆ ನಮ್ಮ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಯಾರಿದು, ನಮಸ್ತೆ ಮೇಡಮ್, ನಾನು ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ನೀರಿನ ಬಾಟಲ್, ಛತ್ರಿ, ಹಾಗೆ ಒಂದಷ್ಟು ಮಾತ್ರೆಗಳು, ಕನ್ನಡಕ, ಪೆನ್, ಸಣ್ಣ ಪಾಕೆಟ್ ಡೈರಿ, ಆಮೇಲೆ ಹಣದ ಪರ್ಸ್ ಇಟ್ಕೊಂಡಿರ್ತೀನಿ, ಯಾಕಂದರೆ ಎಲ್ಲ ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದ್ಸಲ ಆನ್ಲೈನ್ ಪೇಮೆಂಟ್ ವರ್ಕ್ ಆಗೋದಿಲ್ಲ ಅಲ್ವಾ ಅಂತ ಸಂದೇಶ ಕಳಿಸಿದ್ದಾರೆ ಹೇಮಾವತಿ ಚೆಟ್ಟಿಮಾನಿ ಭಾಗಮಂಡಲ ಕೊಡಗುವಿಂದ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ ನೋಡಿ. ಒಂದು ವಸ್ತುನ ಹೇಳಿ ಅಂದರೆ ಒಂದಷ್ಟು ವಸ್ತುಗಳ ಪಟ್ಟಿಯನ್ನೇ ಮಾಡಿ ಕಳಿಸ್ತಾ ಇದ್ದೀರಾ, ಯಾಕಂದರೆ ನಾವು ಆಚೆ ಹೋಗಬೇಕು ಅಂದಾಗ ಒಂದು ವಸ್ತು ಜೊತೆಲಿ ಇರಬೇಕಂತೇನಿಲ್ಲ, ಎಷ್ಟೋ ವಸ್ತುಗಳು ಬೇಕಾಗುತ್ತೆ. ಹಾಗಾಗಿ ಆ ಸಂದರ್ಭಕ್ಕೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವೋ ಆ ಒಂದು ಸ್ಥಳಕ್ಕೆ ಯಾವೆಲ್ಲ ನಮ್ಮ ಹತ್ರ ಸಾಮಗ್ರಿಗಳು, ಯಾವೆಲ್ಲ ವಸ್ತುಗಳು ಇರಬೇಕಾಗುತ್ತೋ ಅಂಥದನ್ನು ನಾವು ತಪ್ಪದೇ ಕ್ಯಾರಿ ಮಾಡ್ತೀವಿ. ಅಂತಹ ವಸ್ತುಗಳು ಯಾವುದು ಅಂತ ನೀವು ತಿಳಿಸ್ಬೇಕು. ಪ್ರತಿದಿನ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಜೊತೆ ತಪ್ಪದೇ ಕ್ಯಾರಿ ಮಾಡುವಂಥ ವಸ್ತುಗಳನ್ನು ನೀವು ತಿಳಿಸಿ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಇನ್ನು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆಯಲ್ವಾ, ಆದರೂ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, 9480909014948009013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ ಸ್ನೇಹಿತರೆ. ಈಗ ಪ್ರೇಮದ ಕಾಣಿಕೆ ಚಿತ್ರದ ಎವರ್ಗ್ರೀನ್ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ, ಪ್ರತಿದಿನ ನಾವು ಮನೆಯಿಂದ ಆಚೆ ಹೊರಡುವಾಗ ಯಾವೆಲ್ಲ ವಸ್ತುಗಳನ್ನ ನಾವು ಕ್ಯಾರಿ ಮಾಡ್ತೀವಿ, ಮಿಸ್ ಮಾಡೋದೇ ಇಲ್ಲ, ಯಾವೆಲ್ಲ ವಸ್ತುಗಳು ನಿಮ್ಮ ಬ್ಯಾಗ್ನಲ್ಲಿ ಇದ್ದೇ ಇರುತ್ತೆ ಅಂತ. ಯಾಕಂದರೆ ಹೊರಗೆ ಹೋಗಬೇಕಾದ್ರೆ ಒಂದು ಚಿಕ್ಕ ಬ್ಯಾಗ್ನ ಆದರೂ ನಾವು ತೊಗೊಂಡು ಹೋಗೇ ಹೋಗ್ತೀವಿ. ಆ ಬ್ಯಾಗಲ್ಲಿ ಏನೂ ಇಲ್ಲದೆ ಇರೋದಿಲ್ಲ, ಒಂದಷ್ಟು ವಸ್ತುಗಳು ಇದ್ದೇ ಇರುತ್ತೆ. ಆ ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತು. ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ. ಯಾರ ಸಂದೇಶ ಇದು? ನಾನು ಮನೆಯಿಂದ ಹೊರಗಡೆ ಹೋಗುವಾಗ ಮತ್ತು ಯಾವುದಾದ್ರೂ ಊರಿಗೆ ಹೋಗುವಾಗ ತಪ್ಪದೆ ಚಸ್ಮಾವನ್ನು ತೆಗೆದುಕೊಂಡು ಹೋಗುತ್ತೇನೆ. ಯಾಕಂದರೆ ನನಗೆ ಓದಲು ಮತ್ತು ಬರೆಯಲು ಚಸ್ಮಾ ಬೇಕೇ ಬೇಕು. ಆದ್ದರಿಂದ ನಾನು ಮನೆಗೆ ಎಲ್ಲೇ ಹೋಗಬೇಕಂದ್ರೂ, ಮನೆಯಿಂದ ಎಲ್ಲೇ ಹೋಗಬೇಕೆಂದರೂ ಮರೆಯದೇ ಚಸ್ಮಾ ತಗೊಂಡು ಹೋಗ್ತೀನಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಚಂದ್ರಶೇಖರ್ ಸಿಂಹಾಸನ, ಹನುಮಸಾಗರ, ಕುಷ್ಟಗಿ ತಾಲೂಕಿನಿಂದ. ಹಾಗೇ ಯಾರಿದು? ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನೀರ್ ಅವರ ಸಂದೇಶ ಬಂದಿದೆ. ನಾವು ಪ್ರತಿನಿತ್ಯ ಶಾಲೆಗೆ ಹೋಗುವ ಪ್ರಯಾಣದಲ್ಲಿ ಬಸ್ ಪಾಸ್, ಎಟಿಎಂ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗಳು ತಪ್ಪದೇ ತೆಗೆದುಕೊಂಡು ಹೋಗುತ್ತೇವೆ. ಈ ಮೂರನ್ನು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ, ನಮಸ್ತೆ ಮೇಡಮ್, ನಾನು ಮನೆಯಿಂದ ಎಲ್ಲೇ ಹೊರಗಡೆ ಹೋಗುವಾಗ ಈ ಎರಡು ವಸ್ತುಗಳನ್ನು ಕಡ್ಡಾಯವಾಗಿ ನನ್ನ ಕೈಗೆ ವಾಚ್ ಹಾಗೂ ನನ್ನ ಕಿಸೆಯಲ್ಲಿ ಪೆನ್ನು ಸದಾ ಇರಬೇಕು, ಕಡ್ಡಾಯವಾಗಿ ಇದೆರಡನ್ನು ಕ್ಯಾರಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವುದಾದರೊಂದನ್ನು ಬಿಟ್ಟು ಹೋದರೆ ಬಣಬಣ ಖಾಲಿ ಖಾಲಿ ಅನಿಸುತ್ತದೆ, ಹಾಗಾಗಿ ಪುನಃ ಬಂದು ತೆಗೆದುಕೊಂಡು ಹೋದ ಪ್ರಸಂಗ ಬಹಳಷ್ಟು ಉಂಟು ಅಂತ ಹೇಳ್ತಾ ಇದ್ದಾರೆ. ಹಾಗೇ ಯಾರಿದು? ನಮಸ್ತೆ ಮೇಡಮ್, ಯಾರು ಯಾವ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ತಾರೋ ಗೊತ್ತಿಲ್ಲ, ನಾನು ಮಾತ್ರ ಎಲ್ಲಾದರೂ ಹೋಗಬೇಕು ಅಂದರೆ ಕೈಯಲ್ಲಿ ಮೊಬೈಲ್ ಇರಲೇಬೇಕು, ಹಾಗೆ ಯಾವುದಾದ್ರೂ ಒಂದು ದಿನಪತ್ರಿಕೆಯನ್ನು ಜೊತೆಯಲ್ಲಿ ತಗೊಂಡು ಹೋಗುವಂಥ ಅಭ್ಯಾಸ ನನಗೆ ಉಂಟು. ಹಾಗೆ ಓದೋದಕ್ಕೆ ಆಗ್ತಿಲ್ಲ ಅಂದರೆ ಕೈಯಲ್ಲಿ ಇರುತ್ತೆ ಮೇಡಮ್, ಓದಲಿಲ್ಲ ಅಂದರೂ ಕೈಯಲ್ಲಿ ಇರುತ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಹಾಗೆ ಯಾರ ಸಂದೇಶ ಇದು? ನನ್ನ ಶರ್ಟ್ ಪಾಕೆಟ್ನಲ್ಲಿ ಆಧಾರ್ ಕಾರ್ಡ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನಾನು ಹೊರಡೋದು ಮನೆಯಿಂದ ಅಂತ ಹೇಳ್ತಾ ಇದ್ದಾರೆ ಎ ಹರಿಹರನ್ ವಿಜ್ಞಾನನಗರದಿಂದ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ, ನನ್ನ ಬಳಿ ಮೊಬೈಲ್, ಪೆನ್ನು, ಡಿ ಎಲ್ ಹಾಗೂ ಒಂದಷ್ಟು ಕ್ಯಾಶ್ ಇದ್ದೇ ಇರುತ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಂಜುಳಾ ಕುಮಾರಿರವರ ಸಂದೇಶ ಬಂದಿದೆ, ಪ್ರೇಮದ ಕಾಣಿಕೆ ಚಿತ್ರದ ಗೀತೆ ಇಷ್ಟ ಆಯಿತು, ತುಂಬ ಅರ್ಥಗರ್ಭಿತ ಹಾಡು ಅಂತ ಹೇಳ್ತಾ ಇದ್ದಾರೆ ಇವರು. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ ಗೆಳೆಯ ಚಿತ್ರದಿಂದ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇನ್ನು ನಾವು ಯಾವಾಗಲಾದರೂ ಟ್ರಿಪ್ಗೆ ಹೋಗಬೇಕು ಅಂದರೆ ಒಂದು ಟ್ರಾವೆಲ್ ಬ್ಯಾಗ್ನ ರೆಡಿ ಮಾಡ್ಕೊಳ್ತೀವಿ. ಆಗ ನಾವು ಒಂದು 2-3 ದಿವಸಕ್ಕೆ ಅಂತ ಹೊರಡ್ತಾ ಇರ್ತೀವಿ, ಅಥವಾ 1 ದಿನಕ್ಕೆ ಅಂತ ಹೊರಡ್ತಿರ್ತೀವಿ. ಆಗ ಏನೆಲ್ಲ ವಸ್ತುಗಳು ಬೇಕು ಅಂತ ಲಿಸ್ಟ್ ಮಾಡಿಕೊಂಡು ತೊಗೊಂಡು ಹೋಗ್ತೀವಿ.

ಆದರೆ ಪ್ರತಿದಿನ ನಾವು ಆಫೀಸ್ಗೆ ಅಥವಾ ಬೇರೆ ಯಾವುದಾದ್ರು ಒಂದು ಕೆಲಸಕ್ಕೆ ಹೋಗುವಾಗ ಒಂದಷ್ಟು ವಸ್ತುಗಳನ್ನ ನಾವು ಪ್ರತಿದಿನ ಕ್ಯಾರಿ ಮಾಡ್ತಾನೆ ಇರ್ತೀವಿ. ಅಂದರೆ ನಾವೇ ಅದನ್ನು ನೋಟಿಸ್ ಮಾಡಿರೋದಿಲ್ಲ, ಅದು ಯಾವಾಗಲೂ ನಮ್ಮ ಬ್ಯಾಗ್ನಲ್ಲಿ ಇದ್ದೇ ಇರುತ್ತೆ. ಕೆಲವೊಂದು ಸಲ ಬ್ಯಾಗ್ನ ಚೇಂಜ್ ಮಾಡಬೇಕಾದಾಗಲೂ ಕೂಡ ನೋಡ್ಕೊಳ್ತೀವಿ ಆ ವಸ್ತುಗಳು ಇದೆಯಾ ಈ ಬ್ಯಾಗ್ನಲ್ಲಿ, ಮತ್ತು ಅದೇ ಬ್ಯಾಗ್ನಲ್ಲೇ ಹಳೆ ಬ್ಯಾಗ್ನಲ್ಲೇ ಇಟ್ಬಿಟ್ಟಿದ್ದೀವಾ ಅಂತ ಕೂಡ ನೋಡ್ಕೊಳ್ತೀವಿ. ಹೆಣ್ಮಕ್ಳು ಜಾಸ್ತಿ ಹ್ಯಾಂಡ್ ಬ್ಯಾಗ್ನ ಚೇಂಜ್ ಮಾಡುವಂಥ ಅಭ್ಯಾಸ ಅವ್ರಿಗೆ ಇರೋದು, ಹಾಗಾಗಿ ಅವರು ನೋಡ್ಕೊಳ್ತಾ ಇರ್ತಾರೆ ಹಳೆ ಬ್ಯಾಗ್ನಲ್ಲೇ ಇಟ್ಬಿಟ್ಟಿದ್ದೀವಾ, ಅದರಲ್ಲೇ ಇದೆಯಾ ನನ್ನ ಇಯರ್ಫೋನ್ ಇಲ್ಲಿಲ್ವಾ ಅಂತೆಲ್ಲ ನೋಡಿಕೊಂಡು ಹೊರಡೋದು. ಇನ್ನು ಈಗ ಸ್ನೇಹಿತರ ಸಂದೇಶಗಳನ್ನ ನೋಡುವಂಥ ಸಮಯ. ನನ್ನ ಪಯಣದ ಬ್ಯಾಗ್ನಲ್ಲಿ ಹೇರಳವಾಗಿ ಪತ್ರಿಕೆಗಳು, ದಿನಪತ್ರಿಕೆಗಳು, ಹಳೆ ಪೇಪರ್ಗಳು, ಏನನ್ನಾದರೂ ತಿನ್ನಲು ಆ ಸಂದರ್ಭಕ್ಕೆ ಬಳಸಲು, ಮತ್ತು ಮುಖ್ಯವಾಗಿ ಸ್ವಲ್ಪ ಉಪ್ಪನ್ನು ಸಹ ನಾನು ತೆಗೆದುಕೊಂಡು ಹೋಗ್ತೀನಿ ಅಂತ ಮುರಾರಿ ಕುಲಕರ್ಣಿ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ, ನಮಸ್ಕಾರ ಮೇಡಮ್, ನಾವು ಹೊರಗೆ ಹೋಗಬೇಕಾದ್ರೆ ಮೊದಲು ರೈನ್ ಕೋಟ್ ತೆಗೆದು ಇಟ್ಟಿರುತ್ತೇನೆ, ಏಕೆಂದರೆ ನಮ್ಮಲ್ಲಿ ಮಳೆ ಹೆಚ್ಚು, ಮಧ್ಯದ ದಾರಿಯಲ್ಲಿ ಮಳೆ ಬಂದರೆ ಮಳೆಯಲ್ಲಿ ನೆನೆಯಬೇಕಾಗುತ್ತದೆ ಅಂತ ಗಜಾನನ್ ಭಟ್ ಬುಳನಮಕ್ಕಿ ಹೊನ್ನಾವರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ, ನಮಗೆ ಬೇಕಾಗಿರುವಂತಹ ವಸ್ತುಗಳನ್ನು ಹಾಕಿಕೊಂಡು ಹೋಗೋದಕ್ಕೆ ಬ್ಯಾಗ್ ಅಥವಾ ಪರ್ಸ್ ಬೇಕೇ ಬೇಕು, ಹಾಗಾಗಿ ನಾನು ಅದನ್ನು ಮರೆಯೋದಿಲ್ಲ. ಒಂದೊಳ್ಳೆ ಟಾಪಿಕ್, ಯಾಕಂದರೆ ನಮ್ಮ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಇಂತಹ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ಕಡೆಗಣಿಸ್ತೀವಿ. ಅದನ್ನು ನೆನಪು ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಪ್ರಿಯಾಂಕಾ ಸೋನಲ್ ಶಿರಸಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ, ಯಾರ ಸಂದೇಶ ಇದು? ನನಗೆ ಕನ್ನಡಕ ಬಹಳ ಇಂಪಾರ್ಟೆಂಟ್ ಮೇಡಮ್, ಅದಿಲ್ಲ ಅಂದರೆ ದೇವರೇ ಗತಿ ಅಂತ ಶ್ರೀನಾಥ್ ನಾಗರಾಜ್ ನಾಗರತ್ನ ಲಗ್ಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ, ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಸೂಪರ್ ಮೇಡಮ್, ಕಾರ್ಯಕ್ರಮದ ವಿಷಯ ಅದ್ಭುತವಾಗಿದೆ, ಹಾಗೆ ಕಾರ್ಯಕ್ರಮ ಕೇಳೋದಕ್ಕೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇವರು. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ, ನಾವು ಎಲ್ಲೇ ಹೋಗಬೇಕಂದ್ರೂ ಕೂಡ ಹಾಡುಗಳನ್ನ ಕೇಳಿಸ್ಕೊಂಡು ಹೋಗ್ತೀವಿ ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಮಿಡಿದ ಹೃದಯಗಳು ಚಿತ್ರದ ಹಾಡಿನ ನಂತರ.

ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 10:28:28 ನಾವಿದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಪ್ರತಿದಿನ ನಾವು ಮನೆಯಿಂದ ಹೊರಡುವಾಗ ಯಾವೆಲ್ಲ ವಸ್ತುಗಳನ್ನ ತಪ್ಪದೇ ಕ್ಯಾರಿ ಮಾಡ್ತೀವಿ ನಮ್ಮ ಬ್ಯಾಗ್ನಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಇನ್ನು ಸ್ನೇಹಿತರ ಸಂದೇಶಗಳಂತೂ ನಮ್ಮ ಇನ್ಬಾಕ್ಸ್ಗೆ ಬರ್ತಾ ಇವೆ. ಆಚೆ ಹೋದಾಗ ಪೆನ್ ಯಾವಾಗಲೂ ಇರಲೇಬೇಕು ಮತ್ತು ವಾಚ್ ಕಟ್ಟಿರಬೇಕು ಅಂತ ಹೇಳ್ತಾ ಇದ್ದಾರೆ ರಾಜೇಂದ್ರ, ದೀಪಿಕಾ ಇವರು. ಒಳ್ಳೆಯ ಕಾರ್ಯಕ್ರಮ, ಥ್ಯಾಂಕ್ ಯು ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಲಿಂಗಸುಗೂರು ಇಲ್ಲಿಂದ ಯರಿಯಪ್ಪ ಬೆಳಗುರ್ಕೀರವರ ಸಂದೇಶ ಬಂದಿದೆ. ನಾನಂತೂ ಪರ್ಸ್ ಪೆನ್ ಕಡ್ಡಾಯವಾಗಿ ಚೆಕ್ ಮಾಡಿಕೊಂಡೇ ಮುಂದೆ ಹೋಗುವೆ, ಮೊಬೈಲ್ನಂತೂ ಬಿಡಲಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆಂಜನಪ್ಪ ಎನ್ ಮಲಮಾಚನಹಳ್ಳಿಯಿಂದ, ನಾನಂತೂ ಹೊರಗಡೆ ಹೋಗಬೇಕಾದ್ರೆ ನನ್ನ ಕಿಸೆಯಲ್ಲಿ ಲೇಖನಿಯಂತೂ ಇರಲೇಬೇಕು, ಆ ಲೇಖನಿ ಇಲ್ಲದಿದ್ದರೆ ಏನೋ ಕಳೆದ ಹಾಗೆ ಆಗುತ್ತೆ ಮೇಡಮ್, ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಮೊಬೈಲ್ ಬೇಕೇ ಬೇಕು ಅಂತ ರಾಜಶೇಖರ್ ಕಗ್ಗನಾಗಿ ಇಲ್ಲಿಂದ ಬೆಳಗಾವಿಯಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಮೆಚ್ಚುಗೆಯ ಮಾತಿಗೆ. ಹಾಗೆ ನಾನು ಹೊರಗೆ ಹೋಗುವಾಗ ಒಂದು ಎಸಳು ಲವಂಗ, ಏಲಕ್ಕಿ ಮತ್ತು ಚಾಕ್ಲೇಟ್ ಒಯ್ಯುತ್ತೇನೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಚಂದ್ರಶೇಖರ್ ಕುಮಾರ ಪಾರ್ಕ್ನಿಂದ. ನೋಡಿ, ವಿಭಿನ್ನವಾದ ಒಂದು ವಸ್ತುವಿನ ಹೆಸರು. ಅಡುಗೆ ಸಾಮಗ್ರಿ ಇಲ್ಲಿ ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ, ಆದರೆ ಇವರು ಲವಂಗ ಹಾಗೆ ಏಲಕ್ಕಿಯನ್ನು ತಗೊಂಡು ಹೋಗ್ತೀವಿ ಆಚೆ ಹೋದರೆ ಅಂತಂದರೆ ಚಾಕ್ಲೇಟ್ ಏನೋ ಇರಲೇಬೇಕು ಅಂತ ಅನಿಸುತ್ತೆ. ಇರಲಿ, ಮುಂದಿನ ಸಂದೇಶದತ್ತ ನಮ್ಮ ಗಮನವನ್ನು ಹರಿಸೋದಾದರೆ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಕನಸಿನ ಲೋಕ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿರುವ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಂಗೀತವು ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಮಧುರವಾದ ಸಂಗೀತವನ್ನು ಕೇಳ್ತಾ ಇದ್ರೆ ಮನಸ್ಸು ಮತ್ತೊಂದು ಸುಂದರ ಲೋಕಕ್ಕೆ ಹಾರಿದ ಅನುಭವವಾಗುತ್ತದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಇವರು. ನೀವು ವಿಷಯದ ಕುರಿತಾಗಿ ಏನನ್ನು ತಿಳಿಸಿಲ್ಲ. ಇರಲಿ, ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ, ನುಗ್ಗೆ ಸೊಪ್ಪಿನ ಸಾರು, ಉಪ್ಸಾರು, ಆಲೂಗಡ್ಡೆ ಬಜ್ಜಿ ರೆಡಿಯಾಗಿದೆ ಊಟಕ್ಕೆ ಬನ್ನಿ ಅಂತ ಇಂದಿನಂತೆ ಇನ್ವೈಟ್ ಮಾಡ್ತಾ ಇದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಹಾಗೆ ನನ್ನ ವ್ಯಾನಿಟಿ ಬ್ಯಾಗ್ನಲ್ಲಿ ಫೋನ್, ಇಯರ್ಫೋನ್, ಅಗತ್ಯವಾದ ಮಾತ್ರೆಗಳು, ಹಾಗೆ ಮುಖ ಒರೆಸಲು ಒಂದು ಸಣ್ಣ ಟವೆಲ್, ಈಗೀಗ ಮಾಸ್ಕ್ ಕೂಡ ಸೇರಿದೆ, ಇಷ್ಟದ ಚಾಕ್ಲೇಟ್ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅನುಷಾರ್ ಅವರು. ಹಾಗೆ ಊಟ ಮಾಡಿದಾಗ ಏಲಕ್ಕಿ ಕಾಯಂ ಇರ್ತದೆ ಅಂತ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಕ್ರಿಸ್ಟನ್ ಲವ್ ಸ್ಟೋರಿ ಸಿನಿಮಾದ ಈ ಇಂಪಾದ ಹಾಡಿನ ನಂತರ.

ಕೆಲವರು ನಮ್ಮ ಜೊತೆ ಇದ್ರೆ ಸಮಯನೇ ಸಾಕಾಗೋದಿಲ್ಲ. ಯಾಕೆ ಅಂತ ಹೇಳೋದಕ್ಕಾಗಲ್ಲ, ಆದರೆ ಸಮಯ ಸಾಕಾಗೋದಿಲ್ಲ ಅಂತ ಮಾತ್ರ ಹೇಳ್ಬೋದು. ಇರಲಿ, ಸಮಯ, ಕಾರ್ಯಕ್ರಮದ ಸಮಯ ಕೂಡ ಹಾಗೆಯೇ ಓಡ್ತಾ ಇದೆ. ಸಂದೇಶಗಳನ್ನ ನೋಡೋಣ. ನಾನು ಪ್ರತಿದಿನ ಜೊತೆಯಲ್ಲಿ ಒಂದು ಪಾಕೆಟ್ ರೇಡಿಯೋ ಒಯ್ಯುತ್ತೇನೆ. ಓಕೆ, ವಾ, ವೆರಿ ನೈಸ್. ನನ್ನ ಬಳಿ ಸದ್ಯ 15ಕ್ಕೂ ಅಧಿಕ ರೇಡಿಯೋಗಳಿವೆ. ಓಕೆ, ಇದೇ ವಿಷಯದ ಮೇಲೆ ಇನ್ನೂ 1 ವರ್ಷದ ಬಳಿಕ ನೀವು ಕಾರ್ಯಕ್ರಮ

ಮಾಡಿದ್ರೆ ಬಹುಶಃ 15-30 ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಮಹೇಂದ್ರ ಎಸ್ ತೆಲಗರಹಳ್ಳಿ ಆನೇಕಲ್ನಿಂದ. ಏನಕ್ಕೆ ಇಷ್ಟೊಂದು ರೇಡಿಯೋ ಕಲೆಕ್ಷನ್ ನಿಮ್ಮ ಬಳಿ ಇದೆ ಅಂತ ಗೊತ್ತಾಗ್ಲಿಲ್ಲ, ಆದರೂ ಖುಷಿ ಆಯ್ತು ಕೇಳಿ. ಮತ್ತಾರ ಸಂದೇಶ ಇದು? ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರು ಗ್ರಾಮದಿಂದ, ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೇಡಮ್, ಇಂದಿನ ಕನಸಿನ ಲೋಕದಲ್ಲಿ ನಿಮ್ಮ ಆಯ್ಕೆಯ ಗೀತೆಗಳು ಬ್ಯೂಟಿಫುಲ್ ಮೇಡಮ್. ಇಂದಿನ ವಂಡರ್ಫುಲ್ ರಾತ್ರಿ, ಶುಭ ರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗೆ ಗಾಡಿ ಇಲ್ಲದೆ ಇರಲಿ ಇಲ್ಲದೆ ಇರಲಿ ಕೀ ನನ್ನ ಪಾಕೆಟ್ನಲ್ಲಿ ಇರಲೇಬೇಕಂತೆ. ಯಾರು ಹೇಳ್ತಾ ಇರೋದು? ಶ್ರೀನಾಥ್ ಕೆ ಪಿ ಅಗ್ರಹಾರದಿಂದ. ಓಕೆ, ಹಾಗೆ ನನಗೆ ಮೆಟ್ರೋ ಕಾರ್ಡ್ ಬಹಳ ಇಂಪಾರ್ಟೆಂಟ್ ಅಂತ ಕೀರ್ತನ ಸಂದೇಶವನ್ನು ಕಳಿಸಿದ್ದಾರೆ ಮಾಗಡಿ ರೋಡ್ನಿಂದ. ಹಾಗೆ ಕತ್ತಲೆ ತುಂಬಿದ ರಾತ್ರಿಯಲ್ಲಿ ತಂಪಾದ ಗಾಳಿಯು ಬೀಸುತ್ತಿದೆ, ಇಂಪಾದ ಹಾಡುಗಳು ಕೇಳುತ್ತಲಿ ಕನಸಿನ ಲೋಕಕ್ಕೆ ಜಾರಿದೆ ಮನ ಅಂತ ಶ್ರೀಧರಯ್ಯ ಹೇಜಿ ಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅನುಷಾರವರ ಸಂದೇಶ, ಮತ್ತಾರ ಸಂದೇಶ ಇದು? ಎಮೋಷ್ನಲ್ ಗೀತೆಯನ್ನು ಕೇಳಿ ಖುಷಿಯಾಗ್ತಾ ಇದೆ, ಹಳೆ ಲವ್ ಸ್ಟೋರಿ ನೆನಪಾಗ್ತಾ ಇದೆ ಅಂತ ನಂಬರ್ ನಿಮಗೆ 06843 ಇವರ ಸಂದೇಶ ಬಂದಿದೆ. ಹಾಗೆ ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ರೇಷ್ಮಾ ಮೊಹಮ್ಮದ್ ಅಲಿ ತೆಕ್ಕಲಕೋಟೆಯಿಂದ. ನಾನು ದಿನಾಲೂ ಕೆಲಸಕ್ಕೆ ಹೋಗಬೇಕಾದ್ರೆ ತಾಯಿ ಹೇಳಿಕೊಟ್ಟಂತ ಲಂಚ್ ಬಾಕ್ಸ್, ಹಾಗೆ ಮಡದಿ ಮಾಡಿದಂತಹ ಪ್ರೀತಿಯ ಭೋಜನ ನಾನೆಂದು ಮರೆತು ಹೋಗೋಲ್ಲ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಹಾಗೆ ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಒಳ್ಳೆಯ ಸೂಪರ್ ಹಾಡುಗಳು, ಹಾಗೆ ಶ್ರೋತೃಗಳ ಸಂದೇಶಗಳು ಕೂಡ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಆನಂದ ಕುಲಕರ್ಣಿ ಸುಲೇಪೇಟದಿಂದ. ಹಾಗೆ ಮತ್ತಾರ ಸಂದೇಶ ಇದು? ಹಲೋ ನಮಸ್ತೆ, ನಮಗೆ ಯಾವಾಗಲೂ ನಮ್ಮ ಮಗನ ಜೊತೆ ಇರೋದಕ್ಕೆ ಇಷ್ಟ, ಮಗನನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಂಬರ್ ನಿಮಗೆ 78380 ಇವರು. ಹಾಗೆ ರವಿ ಎಮ್ ಎಚ್ ಸಾಂಬ್ರ ಬೆಳಗಾವಿಯಿಂದ ಹೇಳ್ತಾ ಇದ್ದಾರೆ, ಮನೆಯಿಂದ ಆಚೆ ಹೋಗುವಾಗ ನಾನು ರಾಯರ ಫೋಟೋಗೆ ನಮಸ್ಕಾರ ಮಾಡದೆ ಹೋಗೋದಿಲ್ಲ, ಹಾಗೆ ಹೋದರೆ ಬೇಜಾರಾಗುತ್ತೆ ಅಂತ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬೋದು. ಮನೆಯಿಂದ ಹೊರಡುವಾಗ ನೀವು ಯಾವ ವಸ್ತುವನ್ನು ಮರೆಯದೆ ನಿಮ್ಮ ಜೊತೆಗೆ ಕ್ಯಾರಿ ಮಾಡ್ತೀರಾ? ಮಿಸ್ ಮಾಡೋದೇ ಇಲ್ಲ. ಹಾಗೆ ಮಿಸ್ ಮಾಡಿದ್ರೆ ಅಯ್ಯೋ ಮಿಸ್ ಮಾಡಿಬಿಟ್ನಲ್ಲ ಅಂತ ದಿನ ಪೂರ್ತಿ ಬೇಜಾರು ಮಾಡ್ಕೊಳ್ತೀರಾ, ಮನೆಗೆ ಹೋಗಿ ವಾಪಸ್ ತಂದಿರೋಂಥ ಘಟನೆಗಳು ಸಹ ಇರುತ್ತೆ. ಸೊ ಅಂತಹ ವಸ್ತುಗಳು ನಿಮ್ಮ ಲಿಸ್ಟ್ನಲ್ಲಿ ಅಂದರೆ ನಿಮ್ಮ ಬ್ಯಾಗ್ನಲ್ಲಿ ಇದ್ದರೆ ಆ ವಸ್ತುಗಳು ಯಾವುದು ಅಂತ ನಮಗೆ ಸಂದೇಶವನ್ನು ಕಳಿಸಿ. ಈಗ ಅಣ್ಣ ಬಾಂಡ್ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾರಿ ಇದು ಕನಸಿನ ಲೋಕ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಯಾರ ಸಂದೇಶ ಇದು? ಚಾಕ್ಲೇಟ್ ನನ್ನ ಪಾಕೆಟ್ನಲ್ಲಿ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ ರಾಮಾನುಜ, ರೋಹಿಣಿ, ರಾಘವ್, ರಾಜಾನುಕುಂಟೆಯಿಂದ. ಓಕೆ, ಹಾಗೆ ನಮಸ್ತೆ ಮೇಡಮ್, ನಾನು ಹೊರಗೆ ಹೋಗುವಾಗ ಪೆನ್ ಮತ್ತು ಮೊಬೈಲ್ ತೊಗೊಂಡು ಹೋಗ್ತೀನಿ, ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸತೀಶ್ ಉಡುಪಿಯಿಂದ. ಹಾಗೆ ಶಾಂತಾಚಾರ ಬಡಿಗೆರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಮತ್ತೊಮ್ಮೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ನಾವು ಯಾವುದೇ ಪ್ರವಾಸಕ್ಕೆ ಹೋಗುವ ಮುನ್ನ ನಮ್ಮ ಮನೆಯ ದೇವರ ದೂತನನ್ನು ತಪ್ಪದೇ ಕರೆದುಕೊಂಡು ಹೋಗುತ್ತೇವೆ. ಅವರ ಆಶೀರ್ವಾದ ಮತ್ತು ರಕ್ಷಣೆಯೊಂದಿಗೆ ನಮ್ಮ ಪ್ರಯಾಣವು ಸುಖಕರವಾಗಿ ಸಾಗುತ್ತದೆ ಎಂಬ ನಂಬಿಕೆ ನಮ್ಮದು ಅಂತ. ಹಾಗೆ ವಿವಿಧ ರೇಡಿಯೋಗಳನ್ನು ಸಂಗ್ರಹಿಸುವುದು ನನ್ನ ಹವ್ಯಾಸ ಅಂತ ಸಂದೇಶವನ್ನು ಕಳಿಸಿ ತಿಳಿಸ್ತಾ ಇದ್ದಾರೆ ಮಹೇಂದ್ರ ಎಸ್ ತೆಲಗರಹಳ್ಳಿ ಆನೇಕಲ್ನಿಂದ. ಓಕೆ, ವಿವಿಧ ಬಗೆಯ ರೇಡಿಯೋ ಕಲೆಕ್ಷನ್ಗಳು ನಿಮ್ಮ ಹತ್ರ ಇದೆ ಅಂತ ಗೊತ್ತಾಯಿತು. ವಿವಿಧ ಕಂಪನಿಯ ರೇಡಿಯೋಗಳು, ವಿವಿಧ ಬಣ್ಣದ ರೇಡಿಯೋಗಳು, ವಿವಿಧ ಆಕಾರದ ರೇಡಿಯೋಗಳು, ಪಾಕೆಟ್ ರೇಡಿಯೋಗಳು ಕಲೆಕ್ಟ್ ಮಾಡುವಂಥ ಹವ್ಯಾಸ ಇವರಿಗೆ ಇದೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಹಾಗೆಯೇ ಮತ್ತಾರ ಸಂದೇಶ, ಶ್ರೀನಿವಾಸ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ, ಮನೆಯಿಂದ ಆಚೆ ಹೊರಟಾಗ ನಾನು ಅಪ್ಪ ಅಮ್ಮನ ಫೋಟೋ ನೋಡಿಕೊಂಡು ಹೊರಡುವುದು, ಹಾಗೆ ಹಣ, ಪೇಪರ್, ಪೆನ್, ಮೆಟ್ರೋ ಟಿಕೆಟ್, ಬ್ಯಾಗ್ ಇದೆರಡು ಮುಖ್ಯ, ಇವೆಲ್ಲವೂ ಮುಖ್ಯ ಆಗುತ್ತೆ. ಹಾಗೆ ಮನೆಯ ಕೀಸ್ ಕೂಡ ಇಂಪಾರ್ಟೆಂಟ್ ಅಂತ. ಹಾಗೆ ಹಲೋ ನಮಸ್ತೆ ಮೇಡಮ್, ನನಗೆ ಯಾರಿದು ಮಂಜುಳಾರವರ ಸಂದೇಶ ಬಂದಿದೆ. ಹಾಗೆ ನಾನು ಹ್ಯಾಂಡ್ ಕರ್ಚೀಫ್ ಮರೆತು ಬಿಟ್ಟು ಮತ್ತೆ ಮನೆಗೆ ಬಂದು ತೆಗೆದುಕೊಂಡು ಹೋಗುತ್ತೇನೆ ಅಂತ ಹೇಳ್ತಾ ಇದ್ದಾರೆ ರೇಣುಕಾ ಜೀವನ್ ಭೀಮಾನಗರದಿಂದ. ಹಾಗೆ ಶ್ರೀಧರ್ ಹೆಚ್ ಧವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ, ವಾಟರ್ ಬಾಟಲ್, ಸ್ಪೆಕ್ಸ್ ಮತ್ತು ಗುಡ್ಡೆ ಬಿಸ್ಕಿಟ್ ಪ್ಯಾಕೆಟ್ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗೆ ಒಂದು ಚಿಕ್ಕ ಪುಸ್ತಕ ಹಾಗೂ ಪೆನ್ ಮರ್ಯಾದೆ ಜೇಬಲ್ಲಿ ಇರಬೇಕಾಗಿರುವಂತಹ ವಸ್ತುಗಳು ಅಂತ ಶ್ರೀಧರಯ್ಯ ಎ ಜಿ ಹಳ್ಳಿ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್ ಮೇಡಮ್, ನನ್ನ ಉಂಗುರ ಅದು ನಮ್ಮ ಪ್ರೀತಿಯ ಗೌರಿ ಹೆಸರಿನ ಆನೆಯ ನೆನಪು. ನಾನು ಸದಾ ಉಂಗುರವನ್ನು ಮರ್ಯಾದೆ ಧರಿಸಿ ಹೊರಗಡೆ ಹೊರಡುವುದು ಅಂತ ಸ್ಮಿತಾ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರಾತ್ರಿ ಲೇಟ್ ಆಗೋದ್ರಿಂದ ನನ್ನ ಜೊತೆಗೆ ಟಾರ್ಚ್ ಇರಲೇಬೇಕು, ಈಗ ಛತ್ರಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಶ್ವಿನಿ ಹೇಮಾ ಲಗ್ಗೆರೆಯಿಂದ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಹುಚ್ಚ ಸಿನಿಮಾದ ಈ ಸೂಪರ್ ಹಿಟ್ ಹಾಡಿನ ನಂತರ.

ಎಂಥ ಮಧುರವಾದ ಗೀತೆ ಅಲ್ವಾ ಅದು. ಸೋನು ನಿಗಮರವರ ಕಂಠದಲ್ಲಿ ಕೇಳ್ತಾ ಇದ್ರೆ ಕನಸಿನ ಲೋಕಕ್ಕೆ ಹೋದಾಗ ಅನ್ಸುತ್ತೆ. ಇಲ್ಲಿ ಸಂದೇಶಗಳ ಕಡೆ ಗಮನ ಹರಿಸೋಣ. ನಾನು ಮನೆಯಿಂದ ಹೊರಡುವಾಗ ತಪ್ಪದೇ ಕನ್ನಡಕವನ್ನು ತೆಗೆದುಕೊಂಡು ಹೋಗುತ್ತೇನೆ. ನಿರೂಪಣೆ ಸೂಪರ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಶಿವಮೊಗ್ಗದಿಂದ ತುಕಾರಾಮ್ ಕುಂಟೇರವರು. ಹಾಗೆ ಮೇಡಮ್, ನಾನು ಮನೆಯಿಂದ ಹೊರಡುವಾಗ ಟಿಫಿನ್ ಬಾಕ್ಸ್ ಮತ್ತು ವಾಟರ್ ಬಾಟಲ್ ಹಾಗೆ ಮೊಬೈಲನ್ನು ಅಂತೂ ಯಾರೂ ಬಿಡೋದೇ ಇಲ್ಲ ಬಿಡಿ. ಅದು ಮನೆಯಲ್ಲಿ ಬಿಟ್ಟರೂ ಸಹ ಮತ್ತೆ ಬಂದು ತೊಗೊಂಡು ಹೋಗ್ತೀವಿ. ಇವನ್ನ ಕಡ್ಡಾಯವಾಗಿ ಎತ್ಕೊಂಡು ಹೋಗ್ತೀನಿ. ನಿಮ್ಮ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಗಂಗಾವತಿಯಿಂದ ಚಂದ್ರಶೇಖರ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಪ್ರಭಾಕರ್ ಅಯ್ಯರವರ ಸಂದೇಶ

ಅದಿದೆ ಮೇಡಮ್, ನಾನು ಮನೆ ಬಿಡುವ ಸಮಯದಲ್ಲಿ ನಮ್ಮ ಅಂಗಡಿ ಕೀಯನ್ನು ಮರ್ಯಾದೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗೆ ಶ್ರೀನಿವಾಸ್, ಮೀರಾ ಶ್ರೀನಿವಾಸ್ ಅವರ ಸಂದೇಶ ಮಹಾಲಕ್ಷ್ಮೀಪುರಂನಿಂದ ಬಂದಿದೆ. ಹಾಗೆ ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಕೆ ಪಿ ರೋಡ್ನಿಂದ ಗೋಪಾಲ್ರವರು. ಇವತ್ತು ನಾನು ಆಫೀಸ್ಗೆ ಹೋಗುವಾಗ ವಾಚ್ ಮರೆತು ಹೋಗಿದ್ದೆ, ನಾನು ಏನೋ ಕಳೆದುಕೊಂಡ ಹಾಗೆ ಆಗಿತ್ತು ಅಂತ. ಹೌದು, ಹಾಗಾಗೋಗುತ್ತಲ್ವಾ, ವಾಚನ್ನು ಮರೆತುಬಿಟ್ಟು ಹೋದರೆ ವಾಚ್ ಇಲ್ಲ ಅಂತ ಇಡೀ ದಿನ ಒಂಥರ ಬೇಜಾರಾಗ್ತಾ ಇರುತ್ತೆ. ಮತ್ತೆ ಬಂದು ತೊಗೊಂಡು ಹೋಗೋ ಆಗೂ ಇಲ್ಲ, ಏನು ಮಾಡೋದಕ್ಕಾಗಲ್ಲ ಅಂತ ಹಾಗೆ ಇರ್ತೀವಿ. ಹೌದು, ಹಾಗಾಗತ್ತೆ, ಏನು ಮಾಡೋದು. ಹಾಗೆ ಮತ್ತೆ ಸಂದೇಶ ಇದು, ನನಗೆ ವಿವಿಧ ರೇಡಿಯೋಗಳನ್ನು ಸಂಗ್ರಹಿಸೋದು ನನ್ನ ಹವ್ಯಾಸ ಅಂತ ಹೇಳಿದ್ದಾರೆ ಮಹೇಂದ್ರ ಇವರು. ಇವರು ಒಂದು ರೇಡಿಯೋದ ಫೋಟೋವನ್ನು ಸಹ ಕಳಿಸಿದ್ದಾರೆ. ಈಗ ಅಟ್ ಪ್ರೆಸೆಂಟ್ ಇದೇ ರೇಡಿಯೋದಿಂದ ನಾನು ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ ನಿಮ್ಮ ಪಾಕೆಟ್ ರೇಡಿಯೋ, ಹೀಗೆ ನಿಮ್ಮ ಹವ್ಯಾಸ ಮುಂದುವರಿಲಿ, ಮತ್ತಷ್ಟು ರೇಡಿಯೋಗಳು ನಿಮ್ಮ ಕಲೆಕ್ಷನ್ನ ಸೇರಲಿ. ಈಗ ಮತ್ತೆ ಸಂದೇಶ ಅಂದರೆ, ನಿಮಗೆ ಎಲ್ಲರೂ ರಾತ್ರಿ ಊಟಕ್ಕೆ ಕರೀತಾರೆ, ನಮಗೆ ತುಂಬ ದೂರದ ಊರಲ್ಲಿರುವುದರಿಂದ ನಿಮ್ಮನ್ನು ಕರೆಯೋದಕ್ಕೆ ಆಗೋದಿಲ್ಲ ಮೇಡಮ್. ರಾತ್ರಿ ನಿದ್ದೆ ಸಮಯಕ್ಕೆ ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡಿ ನಿದ್ದೆ ಹೊಡಿ ಹೋಗ್ತಾ ಇದೆ. ರಾತ್ರಿ ಹೊತ್ತು ಹಾಡುಗಳನ್ನ ಆಲಿಸಲು ತುಂಬ ಸಂತೋಷ ಆಗುತ್ತೆ. ರಾತ್ರಿ 11 ಗಂಟೆ ಸಮಯ ಹೋಗೋದು ಗೊತ್ತಾಗೋದಿಲ್ಲ ಅಂತ ರಾಜಾರಾಮ್ ವಸುಧಾ ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶ ಕಳಿಸಿದ್ದಾರೆ. ಬಹಳ ಖುಷಿಯಾಯಿತು ಕಾಸರಗೋಡಿನಿಂದ ನೀವು ಕಾರ್ಯಕ್ರಮ ಕೇಳ್ತಾ ಇರೋದು. ಹಾಗೆ ಊಟಕ್ಕೆ ಕರೀತಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋಂಥದ್ದೇನಿಲ್ಲ, ಕಾರ್ಯಕ್ರಮ ನೀವು ಕೇಳ್ತಾ ಇರೋದೇ ಖುಷಿ ಆಗ್ತಾ ಇದೆ, ಹೀಗೆ ಕೇಳ್ತಾ ಇರಿ. ಹಾಗೆ ನನಗೆ ಟಾರ್ಚ್ ಸಂಗ್ರಹದ ಅಭ್ಯಾಸ ಇದೆ, ನನ್ನ ಜೊತೆ ಟಾರ್ಚ್ ಇರಲೇಬೇಕು ಅಂತ ಶ್ರೀನಾಥ್ ಶ್ರವಣ್ ಕೆಆರ್ಪುರಂನಿಂದ ಸಂದೇಶ ಕಳಿಸಿದ್ದಾರೆ. ನೋಡಿ, ಒಬ್ಬರಿಗೆ ಪಾಕೆಟ್ ರೇಡಿಯೋನ ಕಲೆಕ್ಟ್ ಮಾಡೋ ಹವ್ಯಾಸ ಇದ್ದರೆ, ಮತ್ತೊಬ್ಬರಿಗೆ ಟಾರ್ಚ್ ಕಲೆಕ್ಟ್ ಮಾಡೋ ಹವ್ಯಾಸ. ನಾವು ಮಾತಾಡ್ತಾ ಇರೋಂಥ ವಿಷಯ ಎಷ್ಟೆಲ್ಲ ವಿಷಯಗಳನ್ನ ತಿಳಿಸ್ತಾ ಇದೆ ನಿಮ್ಮ ಸಂದೇಶಗಳ ಮೂಲಕ ಅಂತ ಗೊತ್ತಾಗ್ತಾ ಇದೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನನಗೆ ಎಫ್ ಎಂ ರೇಡಿಯೋ ಕೇಳುವ ಆಸೆ, ನಾನು ಹೊರಗೆ ಹೋಗುವಾಗ ಗಡಿಯಾರವನ್ನು ಹಾಕಿಕೊಂಡು ಹೋಗುತ್ತೇನೆ, ನನಗೆ ಟೈಮ್ ಎಂದರೆ ಬಹಳ ಮಹತ್ವ ಅಂತ ಹೇಳ್ತಾ ಇದ್ದಾರೆ. ಅಕ್ಕಲಕೋಟೆ ತಾಲೂಕಿನ ಮೈಂದರ್ಗಿಯಿಂದ ಈರಣ್ಣ ಜೇವೂರವರು. ಓಕೆ. ಹಾಗೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಬದ್ರಿಯವರ ಸಂದೇಶ ಬಂದಿದೆ. ನಾನು ಮುಂಜಾನೆಯಿಂದ ಸಂಜೆವರೆಗೆ ರೇಡಿಯೋ ಕಾರ್ಯಕ್ರಮ ಬಿಟ್ಟು ಬೇರೆ ಏನು ಕೇಳೋದಿಲ್ಲ, ಹಾಗಾಗಿ ರೇಡಿಯೋನೇ ನನಗೆ ಪಂಚಪ್ರಾಣ, ಎಲ್ಲೇ ಹೋದರೂ ತೊಗೊಂಡು ಹೋಗ್ತೀನಿ ಅಂತ. ಓಕೆ. ಹಾಗೆ ಒಬ್ಬೊಬ್ಬರ ಅಭಿಪ್ರಾಯ ಖುಷಿ ನೀಡಿತು, ಜೊತೆಗೆ ಹಾಡುಗಳು ಕೂಡ ಅಂತ ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಸೂರ್ಯವಂಶ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ ನಿಮ್ಮ ನೆಚ್ಚಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಕನಸಿನ ಲೋಕ ಕಾರ್ಯಕ್ರಮದ ಮುಕ್ತಾಯದ ಸಮಯಕ್ಕೆ ಸಮೀಪಿಸಿದ್ದೀವಿ ನಾವು. ಇನ್ನು ಸಂದೇಶಗಳಂತೂ ಬರ್ತಾನೇ ಇವೆ. ಹೊರಗೆ ಮಳೆ ಬರ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಸಂದೇಶಗಳ ಸುರಿಮಳೆ ನಮ್ಮ ಇನ್ಬಾಕ್ಸ್ಗೆ ಬರ್ತಾ ಇದೆ. ಮೆಡಿಸಿನ್ ಹಾಗೂ ಇಯರ್ಫೋನ್ನ ತೊಗೊಂಡು ಹೋಗ್ತೀವಿ ಅಂತ ರವಿ ಭದ್ರಾವತಿಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಮರ್ಯಾದೆ ರೇಡಿಯೋ ಸೆಟ್ಟನ್ನು ನಾವು 10-11 ಪ್ರೋಗ್ರಾಮ್ ಕೇಳುವಂಥ ಹವ್ಯಾಸ ನಮಗೆ ಇಲ್ಲದಿದ್ದರೆ ಕಷ್ಟ ಆಗುತ್ತೆ ರೇಡಿಯೋ ಇಲ್ಲದಿದ್ದರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜಗದೀಶ ಬಾಗ್ಲೂರಿನಿಂದ ಸಂದೇಶ ಕಳಿಸಿದರೆ, ನನಗೆ ವಾಚ್ ಅಂದರೆ ತುಂಬ ಇಷ್ಟ ಮೇಡಮ್, ಹಾಗಾಗಿ ಅದರ ಕಲೆಕ್ಷನ್ ಮಾಡೋದೇ ನನ್ನ ಹವ್ಯಾಸ ಅಂತ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ, ನೋಟುಗಳ ಕಲೆಕ್ಷನ್ ನನ್ನ ಬಳಿ ಇದೆ, ಬಹಳಷ್ಟು ವರ್ಷಗಳ ಹಳೆಯ ನೋಟುಗಳು ನನ್ನ ಬಳಿ ಇದೆ ಅಂತ ಹೇಳ್ತಾ ಇದ್ದರೆ, ನೋಡಿ ಕಲೆಕ್ಷನ್ ವಿಷಯವನ್ನು ಕೂಡ ನೀವೆಲ್ಲ ಈಗಲೇ ಹಂಚ್ಕೊಳ್ತಾ ಇದ್ದೀರಾ. ಮತ್ತೊಂದು ಕಾರ್ಯಕ್ರಮದ ಟಾಪಿಕ್ನ ನೀವೇ ನಮಗೆ ತಿಳಿಸ್ತಾ ಇದ್ದೀರಾ. ಮತ್ತೊಂದು ಸಲ ಇದೇ ರೀತಿಯ ಟಾಪಿಕ್ನ ತಗೊಳ್ಳೋಣ, ಕಲೆಕ್ಷನ್ ಬಗ್ಗೆ ಮಾತಾಡೋಣ. ಆಗ ನೀವೆಲ್ಲರೂ ಸಂದೇಶಗಳನ್ನ ಕಳಿಸಿ. ಇನ್ನು ಇದಾಗಿತ್ತು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮ. ಮಾತಾಡಿದಂಥ ವಿಷಯ ಹಾಗೂ ಪ್ರಸಾರವಾದಂಥ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂಥ ಹಾಗೆ ಸಂದೇಶಗಳನ್ನ ಕಳಿಸೋ ಮೂಲಕ ಬಹಳ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಕನಸಿನ ಲೋಕದ ಪಯಣಕ್ಕೆ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜಿ ಕುಸುಮಾ.

ಸ್ನೇಹಿತರೆ, ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 11:48 ಸಂಜೆಯಿಂದ ಇಲ್ಲಿವರೆಗೂ ಪ್ರಸಾರ ಆದಂಥ ಕಾರ್ಯಕ್ರಮಗಳು, ಪ್ರಸ್ತುತಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮ. ಇನ್ನು ಕೆಲವೇ ಕ್ಷಣಗಳಲ್ಲಿ, ಅಂದರೆ 11:05 ಸರಿಯಾಗಿ ದೆಹಲಿ ಕೇಂದ್ರದ

ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಅದಾದ ನಂತರ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತೆ ಎಫ್ಎಂ ಗೋಲ್ಡ್ನ ಸಹ ಪ್ರಸಾರದಲ್ಲಿ. ಸ್ನೇಹಿತರೆ, ಹೋಪ್ ಅನ್ನೋ ವಿಟಮಿನ್ ಹೆಚ್ ನಮ್ಮ ಬದುಕಿಗೆ ಅತ್ಯವಶ್ಯಕ. ಸೊ ಭರವಸೆಯೇ ಬದುಕಿಗೆ ದಾರಿದೀಪವಾಗಿರಲಿ ಅಂತ ಆಶಿಸೋಣ. ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಚಿಂತೆಗಳ ಕಂತೆಯನ್ನ ದೂರ ಇಟ್ಟು ಆರಾಮಾಗಿ ನಿದ್ದೆ ಮಾಡಿ ಸ್ನೇಹಿತರೆ. ಕಲರ್ಫುಲ್ ಕನ್ಸ್ಗಳು ನಿಮ್ಮ ಕಣ್ತುಂಬಲಿ. ಎಲ್ಲರಿಗೂ ಶುಭ ರಾತ್ರಿ. ಗುಡ್ ನೈಟ್.